ಶುಭೋದಯ. ಕೇಳ್ತಾ ಇದ್ರ ಇದು ಬೆಂಗಳೂರು ಆಕಾಶವಾಣಿ ಎಫ್ಎಂ ರೈನ್ಬೋ 101.3. ಡಿವಿಜಿಯ ಒಂದು ಕಗ್ಗ ಈ ರೀತಿ ಇದೆ: ಮನವನಾಳುವುದು ಹಠದ ಮಗುವ ನಾಳುವ ನಯದೆ, ಇನ್ನಿ ತನಿತು ಸವಿ ಅಣಿಸು ಸವಿಯುಣಿಸು ಸವಿ ಕಥೆಗಳಿಂದ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು, ಇನ್ನಿ ತೆತ್ತು ಮರಸಿನಿತ ಮಂಕುತಿಮ್ಮ ಅಂತ. ಸೊ ಮನಸ್ಸನ್ನು ಒಂದು ಹತೋಟಿಗೆ ತಂದ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಡಿವಿಜಿ ಈ ಕಗ್ಗದಲ್ಲಿ ವಿವರಿಸಿದ್ದಾರೆ. ಸೊ ಮನಸ್ಸನ್ನು ನಾವು ಒಂದು ಸಣ್ಣ ಹಠ ಮಾಡುವಂತಹ ಮಗುವನ್ನ ಹೇಗೆ ಸಂಭಾಳಿಸ್ತೀವೋ ಅದೇ ರೀತಿ ಸಂಭಾಳಿಸ್ಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಅಂದರೆ ಈಗ ಮಗು ತುಂಬ ಹಠ ಮಾಡ್ತಾ ಇದೆ ಅಂದರೆ ಅದಕ್ಕೆ ಮೊದಲನೇದಾಗಿ ನಿಧಾನಕ್ಕೆ ಮಾತಾಡ್ತೀವಿ, ಅದ್ರ ಜೊತೆ ಸ್ವಲ್ಪ ಸಿಹಿ ತಿಂಡಿ ಕೊಡ್ತೀವಿ, ಅಥವಾ ಆಕರ್ಷಕವಾದಂಥ ಒಂದು ಕಥೆಗಳನ್ನು ಹೇಳಿ ನಮಗೆ ಹೇಗೆ ಬೇಕೋ ಆ ಹಾಗೆ ಆ ಮಗುನ ಪುಸಲಾಯಿಸ್ತೀವಿ. ಸೊ ಹಠದ ಮನೋವೃತ್ತಿ ಅದನ್ನು ಬದಲಾಯಿಸೋದು ಬಹಳ ಮುಖ್ಯ ಆಗುತ್ತೆ. ಮಗುವನ್ನು ಹೊಡೆದು ಬಡಿದು ಮಾಡೋದ್ರಿಂದ ಅಥವಾ ಸಿಕ್ಕಾಪಟ್ಟೆ ರೇಗ್ತಾ ಇದ್ದರೆ ಅದರಿಂದ ಹಠ ಕಡಿಮೆ ಆಗೋದಿಲ್ಲ. ಹಾಗೆ ಮನಸ್ಸನ್ನು ಒಂದು ಸ್ಥಿಮಿತಕ್ಕೆ ತಂದುಕೊಳ್ಬೇಕು ಅಂತ ಅಂದರೆ ಹಠಯೋಗದ ಸಾಧನೆಯಿಂದ ಆಗೋದಿಲ್ಲ. ಸೊ ಅದು ಅನುಕೂಲಕ್ಕೆ ಬರಬೇಕು ಅಂತ ಅಂದರೆ ಅದಕ್ಕೆ ಬೇಕಾದದ್ದನ್ನು ಸ್ವಲ್ಪ ಕೊಡಬೇಕು. ಸೊ ಎಷ್ಟೋ ವಿಚಾರಗಳಲ್ಲಿ ಅದಕ್ಕೆ ಬೇಕಾದದ್ದನ್ನು ಮರೆಯುವಂತೆ ಮಾಡಬೇಕು. ಸೊ ಅದು ಪ್ರೀತಿಯಿಂದ ಮಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಶುಭ ದಿನ ನಿಮ್ಮದಾಗಿರಲಿ. ಕೇಳ್ತಾ ಇರಿ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ.

ನಾದಾರ್ಚನೆ ಸಾಗ್ತಾ ಇದೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ. ಇವತ್ತಿನ ನಾದಾರ್ಚನೆಯಲ್ಲಿ ನೂರಾರು ವರ್ಷಗಳ ಇತಿಹಾಸವಿರುವಂತಹ ಮನಸ್ಸಿಗೆ ಅಪಾರ ಶಾಂತಿ ಅಂತ ನೀಡುವ ಒಂದು ದೈವಿ ಲೋಕಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುವ ಪ್ಲಾನ್ ಇದೆ. ಅದೇ ನಮ್ಮ ಬಸವನಗುಡಿಯ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ, ಅಲ್ಲಿಯ ವಾಸ್ತುಶಿಲ್ಪದ ಬಗ್ಗೆ, ಅಲ್ಲಿಯ ದೇವತೆಯ ಬಗ್ಗೆ ಮಾತಾಡೋದಕ್ಕೆ ಬಹಳಷ್ಟಿದೆ. ಅದಕ್ಕೆ ಮುಂಚೆ ರಾಮ ಮಂತ್ರವ ಜಪಿಸುವನ್ನುವ ಸುಂದರ ಗೀತೆ ಪುರಂದರದಾಸರ ಕೃತಿ ಉನ್ನಿಕೃಷ್ಣನ್ ಅವರ ಧ್ವನಿಯಲ್ಲಿ.

ಬೇಸಿಕಲಿ ಯುವರ್ಸ್ ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ. ಸಮಯ ಆಗಿದೆ 6:10 ಸಾಕ್ತಾ ಇದೀವಿ ನಾದಾರ್ಜನೆಯಲ್ಲಿ. ನಾವು ಮಾತಾಡ್ತಾ ಇದ್ವಿ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ. ಸೊ ಬಸವನಗುಡಿಯಲ್ಲಿ ಇರುವಂತಹ ಈ ದೇವಸ್ಥಾನಕ್ಕೆ ಕಾರಂಜಿ ಆಂಜನೇಯ ಅನ್ನೋ ಹೆಸರು ಹೇಗೆ ಬಂತು? ಬಹಳಷ್ಟು ಜನ ಬಹಳಷ್ಟು ಕಥೆಗಳನ್ನು ಹೇಳ್ತಾರೆ. ಒಂದರ ಪ್ರಕಾರ ಇದಕ್ಕೊಂದು ಸುಂದರ ಇತಿಹಾಸವಿದೆ. ಕನ್ನಡದಲ್ಲಿ ಕೆರೆ ಅಂತ ಅಂದರೆ ಆಫ್ ಕೋರ್ಸ್ ಲೇಕ್ ಗೊತ್ತೇ ಇದೆ ನಿಮಗೆ. ಅಂಜಿ ಅಂತ ಅಂದರೆ ಒಂದು ಅಂಚು ಅಥವಾ ಬಾರ್ಡರ್. ಆ ಒಂದು ಕಾಲದಲ್ಲಿ ಈ ದೇವಸ್ಥಾನ ವಿಶಾಲವಾದ ಕೆರೆಯ ದಂಡೆಯ ಮೇಲೆ ಇತ್ತಂತೆ. ಆ ಕೆರೆಯ ಅಂಚಿನಲ್ಲಿದ್ದ ಕಾರಣ ಕೆರೆ ಅಂಜಿ ಆಂಜನೇಯ ಅಂತ ಆಗಿ ಕಾಲಕ್ರಮೇಣ ಅದು ಕಾರಂಜಿ ಆಂಜನೇಯ ಆಯಿತು ಅಂತ ಹೇಳ್ತಾರೆ ಕೆಲವರು. ಹಾಗೆ ಈ ದೇವಸ್ಥಾನದ ಅತ್ಯಂತ ದೊಡ್ಡ ವಿಶೇಷತೆ ಅಂದರೆ ಅಲ್ಲಿರುವಂತಹ ಆಂಜನೇಯ ಸ್ವಾಮಿಯ ವಿಗ್ರಹ ಯಾರೋ ಕೆತ್ತಿದ್ದಲ್ಲ, ಅದು ಸ್ವಯಂಭೂ ತಾನಾಗಿಯೇ ಉದ್ಭವಿಸಿರುವಂತಹ ಮೂರ್ತಿ. ಸುಮಾರು 7 ಎತ್ತರದ ಈ ಭವ್ಯ ವಿಗ್ರಹ ಕಣ್ಣಾರೆ ನೋಡೋದೇ ಒಂದು ಅದ್ಭುತ ಅನುಭವ. ಇಲ್ಲಿ ಹನುಮಂತನಲ್ಲಿರುವಂತಹ ತೇಜಸ್ಸು, ಶಾಂತಿ ಎಂತಹ ಚಂಚಲ ಮನಸ್ಸನ್ನಾದರೂ ಒಂದು ಕ್ಷಣ ನಿಶ್ಚಲವಾಗಿಸಿರುತ್ತೆ. ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರಿಗೂ ಈ ದೇವಸ್ಥಾನಕ್ಕೂ ಕೂಡ ಅವಿನಾಭಾವ ಸಂಬಂಧವಿದೆ. ಸುಮಾರು 16 ಶತಮಾನದಲ್ಲಿ ಕೆಂಪೇಗೌಡರು ತಮ್ಮ ನಗರದ ದಕ್ಷಿಣ ಗಡಿಯನ್ನು ಪರಿಶೀಲಿಸುತ್ತಿರುವಾಗ ಕಾಡಿನ ಮಧ್ಯೆ ಈ ಸ್ವಯಂಭೂ ಆಂಜನೇಯನನ್ನು ಕಂಡ್ರಂತೆ. ತಕ್ಷಣವೇ ಭಕ್ತಿಯಿಂದ ಮಾರು ಹೋಗಿ ಸ್ವಾಮಿಗೆ ಗರ್ಭಗೃಹವನ್ನು ಕಲ್ಪಿಸಿ ನಿತ್ಯ ಪೂಜೆ ನಡೆಯುವಂತೆ ವ್ಯವಸ್ಥೆ ಮಾಡಿದರು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಮುಂದೆ. ವೆಂಕಟ ವಿಠಲರ ಒಂದು ಸುಂದರ ರಚನೆ ನರಸಿಂಹ ನಾಯ್ಕ್ ಅವರ ಧ್ವನಿಯಲ್ಲಿ, ಅದಾದ ನಂತರ ಮಾನಸಿ ಪ್ರಸಾದ್ ಹಾಗೂ ಶುಶುಕ ಅವರ ಧ್ವನಿಯಲ್ಲಿ ಪುರಂದರದಾಸರ ಮತ್ತೊಂದು ಸುಂದರ ಕೃತಿ ಕೇಳ್ತಾರೆ. ಇದು ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ದೀರಾ, ಇದು ಬೆಂಗಳೂರು ಆಕಾಶವಾಣಿ ಎಫ್ ಎಂ ರೈನ್ಬೋ ಸ್ಟುಡಿಯೋ. ಸಮಯ ಆಗಿದೆ 6:30. ನಾವು ನಾಗಾರ್ಚನೆಯಲ್ಲಿ ಸಾಗ್ತಾ ಇದ್ದೀವಿ. ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಇದ್ರ ಬಗ್ಗೆ ಮಾತಾಡ್ತಾ ಇದಕ್ಕೆ ಪುರಾಣದ ಇತಿಹಾಸ, ಪುರಾಣದ ಹಿನ್ನೆಲೆಯೂ ಇದೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಸೊ ಮಹಾಭಾರತದ ಅಭಿಮನ್ಯುವಿನ ಮೊಮ್ಮಗನಾದ ಜನಮೇಜಯ ಮಹಾರಾಜ ಇಲ್ಲಿರುವ ಸಣ್ಣ ಗುಡ್ಡದ ಮೇಲೆ ಕುಳಿತು ತಪಸ್ಸು ಮಾಡಿದಂತೆ, ಹಾಗಾಗಿ ಈ ಭೂಮಿಗೆ ತಪಸ್ಸಿನ ಶಕ್ತಿಯು ಬಂದಿದೆ ಅಂತ ಹೇಳ್ತಾರೆ. ಬಸವನಗುಡಿಯ ದೊಡ್ಡಗಣಪತಿ ಒಂದು ಅದ್ಭುತವಾದ ದೇವಸ್ಥಾನ. ಸೊ ಅದರಿಂದ ಕೆಲವೇ 100 ಮೀಟರ್ ದೂರಗಳಲ್ಲಿ ಈ

ಅರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇತಿಹಾಸಗಾರರ ಪ್ರಕಾರ ಈ ಮೂರು ದೇವಸ್ಥಾನಗಳಲ್ಲಿ ಕಲ್ಲಿನ ಕೆತ್ತನೆ ಮತ್ತು ಕಲೆಯ ಶೈಲಿಯಲ್ಲಿ ಸಾಕಷ್ಟು ಸಾಮ್ಯತೆಗಳಿದೆ. ಸೊ ಹಳೆಯ ಕಾಲದ ಈ ದ್ರಾವಿಡ ಮತ್ತು ವಿಜಯನಗರ ಶೈಲಿಯ ವಾಸ್ತುಶಿಲ್ಪದ ಝಲಕ್ ನಮಗಿಲ್ಲಿ ಕಾಣುತ್ತೆ. ಇಲ್ಲಿ ಮತ್ತೊಂದು ತುಂಬ ವಿಶೇಷವಾದ ಅಂಶ ಇದೆ ಅಂತ ಹೇಳಬಹುದು. ಹನುಮ ಅಂತ ಅಂದರೆ ರಾಮನ ಪರಮ ಭಕ್ತ ಅಲ್ವಾ? ಹಾಗಾಗಿ ಈ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಆವರಣದಲ್ಲೇ ಶ್ರೀರಾಮ, ಸೀತಾಮಾತೆ ಮತ್ತು ಲಕ್ಷ್ಮಣರ ಪ್ರತ್ಯೇಕ ಸನ್ನಿಧಿ ಇದೆ. ವಿಶೇಷ ಏನಪ್ಪಾ ಅಂದರೆ, ಈ ಆಂಜನೇಯನ ದೇವಸ್ಥಾನದಲ್ಲಿ ಒಂದು ಪುಟ್ಟ ಕಿಟಕಿ ಇದೆ. ಅದರ ಮೂಲಕ ಹನುಮಂತ ಸದಾ ತನ್ನ ಪ್ರಭು ಶ್ರೀರಾಮನನ್ನೇ ನೋಡ್ತಾ ಇರುವಂತಹ ವಿನ್ಯಾಸಗೊಳಿಸಲಾಗಿದೆ ಈ ದೇವಸ್ಥಾನವನ್ನು. ಮತ್ತಷ್ಟು ಮಾತಾಡೋಣ ಸುಂದರ ಗೀತೆಗಳು ಮುಂದೆ ನಿಮಗಾಗಿ. ಪುರಂದರದಾಸರ ಮತ್ತೊಂದು ಸುಂದರ ಕೃತಿ ಮೀರಾ ಮತ್ತು ಸಂಗಣಿಕರು ಇದಕ್ಕೆ ಧ್ವನಿಯಾಗಿದ್ದಾರೆ. ಅದಾದ ನಂತರ ಬಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಭಕ್ತ ಕನಕದಾಸ ಚಿತ್ರದ ಸುಂದರ ಗೀತೆ ಕೇಳ್ತಾರೆ. ಇದು ಬೆಂಗಳೂರು ಆಕಾಶವಾಣಿ FM ರೇನ್ಬೋ.

ಊಟಕ್ಕೆ ಮೊದಲು ಅಥವಾ ಸಾಕುಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.

ನಾದ ಅರ್ಚನೆಯಲ್ಲಿ ನಾವು ಮಾತಾಡ್ತಾ ಇದ್ವಿ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ. ಸಾಮಾನ್ಯವಾಗಿ ಆಂಜನೇಯನ ದೇವಸ್ಥಾನಗಳಲ್ಲಿ ವೈಷ್ಣವ ಸಂಪ್ರದಾಯದ ಗೋದಾದೇವಿ ಅಥವಾ ಆಂಡಾಳ್ ಅಮ್ಮನವರ ವಿಗ್ರಹ ಇರೋದು ಅಪರೂಪ. ಆದರೆ ಈ ಕಾರಂಜಿ ಆಂಜನೇಯನ ಸನ್ನಿಧಿಯಲ್ಲಿ ನೀವು ಗೋದಾದೇವಿಯನ್ನು ಕೂಡ ಪೂಜಿಸಬಹುದು. ಹನುಮನ ಶೌರ್ಯದ ಜೊತೆಗೆ ಅಮ್ಮನವರ ಸೌಮ್ಯತೆ ಮತ್ತು ಕೃಪೆ ಎರಡೂ ಕೂಡ ಒಂದೇ ಸೂರ್ಯನಡಿ ಸಿಗುವಂತಹ ದಿವ್ಯ ಕ್ಷೇತ್ರ ಇದು. ವಾರದ ದಿನಗಳಲ್ಲಿ ಶಾಂತವಾಗಿರುವಂತಹ ದೇವಸ್ಥಾನ ಶನಿವಾರ ಬಂತು ಅಂದರೆ ಸಾಕು, ಭಕ್ತ ಸಾಗರದಿಂದ ತುಂಬಿ ತುಳುಕತ್ತೆ. ಹನುಮಂತನಿಗೆ ಶನಿವಾರ ಅತ್ಯಂತ ಪ್ರಿಯವಾದ ದಿನ. ಅಂದು ಸ್ವಾಮಿಗೆ ವಿಶೇಷವಾದ ಎಣ್ಣೆ ಶಾಸ್ತ್ರ, ಬೆಣ್ಣೆ ಅಲಂಕಾರ, ಸಿಂಧೂರ ಅಲಂಕಾರ ಮತ್ತು ಈ ವಡಮಾಲೆ ಸೇವೆಗಳು ನಡೆಯುತ್ತೆ. ಶನಿವಾರ ಮುಂಜಾನೆಯಲ್ಲಿ ಸಿಗುವಂಥ ತೀರ್ಥ ಪ್ರಸಾದದ ರುಚಿಗೆ ಬಹಳಷ್ಟು ಜನ ಬರೋದನ್ನು ಕೂಡ ನೋಡಿದ್ದೀವಿ. ಸೊ ವರ್ಷದ ಎರಡು ದೊಡ್ಡ ಹಬ್ಬಗಳು ಅಂದರೆ ಈ ದೇವಸ್ಥಾನದಲ್ಲಿ ಅಂತ ಅಂದರೆ ಒಂದು ಹನುಮ ಜಯಂತಿ, ಇನ್ನೊಂದು ರಾಮನವಮಿ. ಸೊ ಆ ಸಮಯದಲ್ಲಿ ಇಡೀ ಏರಿಯಾ ಮಧುವಣಗಿತ್ತಿ ಅಂತ ಸಿಂಗಾರಗೊಂಡಿರುತ್ತೆ. ಹಾಗೆಯೇ ನಮ್ಮ ಬೆಂಗಳೂರಿನ ಹೆಮ್ಮೆಯ ಕಡಲೆಕಾಯಿ ಪರಿಷೆ ನಡೆಯೋದು ಇದೇ ಬಸವನಗುಡಿಯಲ್ಲಿ ಅನ್ನೋದು ನಮಗೆಲ್ಲ ಗೊತ್ತು. ಆ ಸಮಯದಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದ ಜೊತೆಗೆ ಈ ಕಾರಂಜಿ ಆಂಜನೇಯನಿಗೂ ಕೂಡ ವಿಶೇಷ ಪೂಜೆ ಸಲ್ಲಿಕೆಯಾಗುತ್ತೆ. ದೇವಸ್ಥಾನದ ವಿಶಾಲವಾದ ಮೈದಾನದಲ್ಲಿ ಜಾತ್ರೆಯ ಮಳಿಗೆಗಳಿರುತ್ತೆ. ಹಾಗೆ ಸಾಂಪ್ರದಾಯಿಕ ಆಟಗಳು ಆಟಿಕೆಗಳು ಕೂಡ ಈ ಹಳೆಯ ಬೆಂಗಳೂರಿನ ನೆನಪನ್ನು ಮರುಕಳಿಸುವಂತೆ ಮಾಡುತ್ತೆ. ಸೊ ಇನ್ನೊಂದು ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಮತ್ತೆರಡು ಸುಂದರ ಗೀತೆಗಳು ಎಸ್ ಜಾನಕಿಯವರ ಧ್ವನಿಯಲ್ಲಿ, ಶ್ರೀದೇವಿ ಚಿತ್ರದ ಹಾಡು, ವಿ ಎಲ್ ಆಚಾರ್ಯ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ, ಅದಾದ ನಂತರ ಎಂ ಬಾಲ್ಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ ಸಂಧ್ಯಾರಾಗ ಚಿತ್ರದ ಸುಂದರ ಗೀತೆ, ಜಿ ವಿ ಅಯ್ಯರವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಕೇಳ್ತಾರೆ. ಇದು ಬೆಂಗಳೂರು ಆಕಾಶವಾಣಿ ಎಫ್ ಎಂ ರೈನ್ಬೋ.

ಭಂಡಾರ. ಕೇಳ್ತಾ ಇದ್ರ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ನಾದಾರ್ಜುನಿ. ಸೊ ಇವತ್ತಿನ ಬೆಂಗಳೂರು ಟ್ರಾಫಿಕ್ ಅಂದರೆ ಗಡ್ಡಲ ಗದ್ದಲ ಇರುತ್ತೆ. ಐ ಟಿ ಲೈಫ್ ಅಲ್ವಾ ಈ ಬಸವನಗುಡಿಯ ಈ ದೇವಸ್ಥಾನ ನಾವು ಮಾತಾಡ್ತಾ ಇದ್ವಲ್ಲ, ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗೆ ಕಾಲಿಟ್ಟರೆ ಸಾಕು ಸಮಯವೇ ನಿಂತು ಹೋದಂತೆ ಅನಿಸುತ್ತೆ. ಸುತ್ತಲಿರುವಂಥ ಹಸಿವು, ಹಳೆಯ ಮರಗಳು, ಹಕ್ಕಿಗಳ ಚಿಲಿಪಿಲಿ ಮತ್ತು ಆಂಜನೇಯನ ದರ್ಶನ, 10 ನಿಮಿಷ ಕುಳಿತುಕೊಂಡ್ರೆ ಸಾಕು ನಿಮ್ಮ ವಾರದ ಎಲ್ಲ ಸ್ಟ್ರೆಸ್ ಮಾಯವಾಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.

0: ಕನ್ನಡ ರತ್ನ ಭಂಡಾರ ಎಸ್ ಎಂ ಚನ್ನಬಸವಣ್ಣ ಹಿರಿಯ ಮನೋವೈದ್ಯರು, ಅಂತಾರಾಷ್ಟ್ರೀಯ ಖ್ಯಾತಿಯ ನಿಮ್ಹಾನ್ಸ್ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದವರು, ಸಂಸ್ಥೆಯ ಮೊದಲ ಕುಲಪತಿಗಳಾಗಿದ್ದವರು, ಅನೇಕ ವಿಭಾಗಗಳಲ್ಲಿ ದುಡಿದರು, ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕರನ್ನು ಬೆಳೆಸಿದರು, ಜ್ಞಾನ ನೀಡಿದರು ಎಸ್ ಎಂ ಚನ್ನಬಸವಣ್ಣ.
1: ನಮ್ಮ ತಂದೆ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇದ್ರು. ನಮ್ಮ ತಾಯಿ ಅಷ್ಟಾಗಿ ಏನು ಓದಿರಲಿಲ್ಲ, ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡಿದ್ರು. ನಾನೇ ಹಿರಿಮಗ. ನನ್ನಾದಮೇಲೆ ಇಬ್ಬರು ತಮ್ಮಂದರು, ಕೊನೆಯದಾಗಿ ಒಬ್ಬ ತಂಗಿ ಇದ್ದಾರೆ. ನಾನು ಓದಿದ್ದು ಸರ್ಕಾರಿ ಪ್ರಾಥಮಿಕ ಶಾಲೆ. ಅಂದರೆ ನಾವು ಮೊದಲು ಈಗ ಎಲ್ ಕೆ ಜಿ ಆ ಥರ ಏನೂ ಇರಲಿಲ್ಲ. 5 ವರ್ಷ ಮನೆಯಲ್ಲಿ ತನಕ ಇದ್ದು 5 ವರ್ಷ ಆದಮೇಲೆ ನಾನು ಪ್ರಾಥಮಿಕ ಶಾಲೆ ಸೇರಿದ್ದು. ಅದಾದಮೇಲೆ ತಿಪ್ಟೂರಿನಲ್ಲಿ ಅವಾಗಿದ್ದು ಒಂದೇ ಒಂದು ಮಾಧ್ಯಮಿಕ ಶಾಲೆ, ಒಂದೇ ಒಂದು ಹೈಸ್ಕೂಲ್ ಅಂತ ಇದ್ದಿದ್ದು. ಅದರಲ್ಲಿ ನಾನು ಯಾವುದರಲ್ಲೂ ಅಂದರೆ ಫೇಲ್ ಆಗದಲೆ ಒಂದು ಇದು ಮೊದಲಿಂದ ಕೂಡ ಒಂದು ಆ ಪುಸ್ತಕದಲ್ಲಿ ಆಸಕ್ತಿ ಇದ್ದರು. ಯಾಕಂದರೆ ನಮ್ಮ ತಂದೆ ಅಷ್ಟಾಗಿ ಅವರು ಓದಿರಲಿಲ್ಲ.

0: ಇಲ್ಲ. ವ್ಯಾಪಾರಸ್ಥರು ಸರಿ, ಅವ್ರು ಕೊಬ್ಬರಿ ವ್ಯಾಪಾರದಲ್ಲಿ ಅವ್ರು ಇದ್ದರು, ಅದೇನೋ ನನಗೆ ಮೊದಲಿಂದ ಓದಬೇಕು ಅನ್ನೋ ದೃಷ್ಟಿಯಿಂದ ಆಟ ಪಾಠ ಆಡ್ತಾಯಿದ್ರು ಕೂಡ ಮನೆ ಬಂದ ತಕ್ಷಣ ಯಾರೂ ನನಗೆ ಹೇಳ್ತಾ ಇರಲಿಲ್ಲ ಓದ್ಬೇಕು ನೀನು ಇದು ಅಂತ. ಮತ್ತು ಈಗಿನ ಹಾಗೆ ಅಷ್ಟೊಂದು ಟ್ಯೂಷನ್ಗಳು ಮತ್ತು ದಿನ ಬೆಳಗ್ಗೆ ಇದ್ದರೆ ಒಂದು ಹೋಮ್ವರ್ಕು ಆ ಥರ ಇರಲಿಲ್ಲ, ನಮಗೆಲ್ಲ ಸಾಕಷ್ಟು ಟೈಮ್ ಕೊಡ್ತಾಯಿದ್ರು ಓದೋದಕ್ಕೆ ಮಾಡೋದಕ್ಕೆ. ಹಾಗಾಗಿ ನಾನು ಓದಿನಲ್ಲಿ ಸಾಕಷ್ಟು ಮುಂದುವರೆದು ಅದರಲ್ಲಿ ಪ್ರತಿಯೊಂದು ಕ್ಲಾಸ್ನಲ್ಲಿ ಕೂಡ ಹೆಚ್ಚಿಗೆ ಅಂಕ ತಗೊಂಡು ಎಸ್ ಎಲ್ ಸಿಯಲ್ಲಿ ಕೂಡ ಫಸ್ಟ್ ಕ್ಲಾಸ್ ಅಂತ ಒಂದು ಯಾವುದೇ ಫಸ್ಟ್ ಕ್ಲಾಸ್ ಬರೋದೇ ಒಂದು ದೊಡ್ಡದಿತ್ತು ಆವಾಗ. ಅದು ತಿಪ್ಟೂರಲ್ಲಿ ನನಗೆ ಈಗಲೂ ಕೂಡ ಒಂದು ಆನರ್ಸ್ ಲಿಸ್ಟ್ ಅಂತ ಮಾಡಿದ್ದಾರೆ, ಆನರ್ಸ್ ಲಿಸ್ಟಲ್ಲಿ ನನಗೆ ಈಗಲೂ ಕೂಡ ನನ್ನ ಹೆಸರಿದೆ. 1948 ನಾನು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದೆ. ನಮ್ಮ ತಂದೆ ವ್ಯಾಪಾರ ಮಾಡಿದೆ, ನಾನು ತುಂಬ ಆಟ ಹಿಡಿದು ನಮ್ಮ ತಾಯಿ ಕೂಡ ಅದನ್ನು ನನಗೆ ಉತ್ತೇಜನ ಕೊಟ್ಟರು ಓದಲಿ ಅಂತ. ನಮ್ಮ ತಂದೆ ಏನಪ್ಪ ಒಂದು ಕಂಡೀಷನ್ ಹಾಕಿದ್ರು, ನೀನು ಎಲ್ಲಿ ತನಕ ಪಾಸ್ ಹಾಕ್ಕೊಂಡು ಹೋಗ್ತೀಯ ಅಲ್ಲಿವರೆಗೂ ಓದಬೇಕು, ಎಲ್ಲಿ ಎಲ್ಲಾದರೂ ಒಂದು ಕಡೆ ನೀನು ಫೇಲ್ ಆದರೆ ನೀನು ವಾಪಸ್ ಬರಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ರು. ನಾನು ಅಂದ್ಕೊಂಡೆ ಆಯಿತು ನೋಡೋಣ, ದೇವರಿದ್ದಾನೆ, ಒಂದು ಇಷ್ಟ ನನ್ನ ಅನುಕೂಲ ಸಿಗ್ತಾಳೆ ಅಂಥೇಳಿ ನಾನು ಒಪ್ಕೊಂಡೆ. ಎಸ್ ಎಲ್ ಸಿಲಿ ಸೈನ್ಸ್ ತಗೊಂಡು ನಾನು, ಆವಾಗ ಇಂಟರ್ಮೀಡಿಯೇಟ್ ಕಾಲೇಜ್ ಇತ್ತು, ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಇರಲಿಲ್ಲ ತುಮಕೂರಿನಲ್ಲಿ. ಸೊ ಬೆಳಿಗ್ಗೆ 6 ಗಂಟೆಗೆ ನಾನು ರೈಲಲ್ಲಿ ಹೋದರೆ 7:30-8 ಗಂಟೆ ಹೋಗ್ತಾಯಿದ್ದೆ. ಜಯದೇವ ಹಾಸ್ಟೆಲಲ್ಲಿ ಒಂದು ಫ್ರೀ ಹಾಸ್ಟೆಲ್ದು, ಆ ಫ್ರೀ ಹಾಸ್ಟೆಲಲ್ಲಿ ಒಂದು ನನ್ನ ಮಾರ್ಕ್ಸ್ ಎಲ್ಲ ನೋಡಿ ನಾನು ಸೀಟ್ ಕೊಟ್ಟರು. ನಮ್ಮ ತಂದೆ ನಾನು ಜಾತಕ ಬರೆಸಿದ್ರು. ಜಾತಕದಲ್ಲಿ ಏನಿತ್ತು ಅಂತಂದರೆ ಇವನು ಲಾಯರ್ ಆಗ್ತಾನೆ ಅಥವಾ ನ್ಯಾಯಾಧೀಶ ಆಗ್ತಾನೆ ಅಂತ. ಹಾಗಾಗಿ ನಮ್ಮ ತಂದೆ ಈ ಸೈನ್ಸ್ ಎಲ್ಲ ತೊಗೊಂಡಿದೆ ಸರಿ, ನೀನು ಇದಕ್ಕೆ ಲಾಯರ್ ಲಾ ಕೋರ್ಸ್ಕೋಬೇಕು, ನಿನ್ನ ಜಾತಕದಲ್ಲೇ ಇದೆ, ಅದರಲ್ಲೇ ನಿನಗೆ ಮುಂದುವರಿತೀಯ ಅಂತ ಹೇಳಿ ತುಂಬ ಇದು ಮಾಡಿದ್ರು. ಆದರೆ ನನಗೆ ಅದು ಇಷ್ಟ ಆಗಲಿಲ್ಲ. ಆಯಿತು ನೋಡೋಣ, ಯಾವುದು ಯಾವುದು ಸಿಗದೇ ಇದ್ದರೆ ಲಾಯರ್ ಇದಕ್ಕೆ ಸಿಕ್ಕೇ ಸಿಗುತ್ತೆ ಸೀಟ್ಗೆ ಏನು ತೊಂದರೆ ಇಲ್ಲ, ಮುಂದೆ ನೋಡೋಣ ಅಂತ. ಸೊ ನಾನು ಫಿಸಿಕ್ಸ್ ಆನರ್ಸ್ಗೂ ಅಪ್ಲೈ ಮಾಡಿದ್ದೆ, ಇಂಜಿನಿಯರಿಂಗ್ ಕಾಲೇಜ್ಗೂ ಅಪ್ಲೈ ಮಾಡಿದ್ದೆ, ಮೆಡಿಕಲ್ ಕಾಲೇಜಿಗೂ ಅಪ್ಲೈ ಮಾಡಿದ್ದೆ. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಒಂದು ಇಂಟರ್ವ್ಯೂ ಕಾರ್ಡ್ ಬಂತು, ಆವಾಗ ನನಗೆ ಇಲ್ಲಿದ್ದ ಸಂತೋಷ ಆಯಿತು. ನಾನು ಮೈಸೂರು ಕೂಡ ನೋಡಿರಲಿಲ್ಲ. ಅಪ್ಪಾಜಿ ಅಂತೇಳಿ ಪ್ರಿನ್ಸಿಪಾಲ್ ಇದ್ರು ಆಗ, ಅವರ ಸಂಬಂಧಿಕರು ತಿಪ್ಟರಲ್ಲಿದ್ದರು, ಅವರಿಂದ ಒಂದು ಲೆಟರ್ ತೊಗೊಂಡೋದೆ, ಇಂಥವ್ರು ಬರ್ತಾಯಿದ್ದಾರೆ ನಮ್ಮ ಸ್ನೇಹಿತರ ಮಗ, ಅವನು ಸ್ವಲ್ಪ ಸಹಾಯ ಮಾಡಿ ಅಂತ. ಅಲ್ಲಿಂದ ಸುತ್ತೂರು ಹಾಸ್ಟೆಲಲ್ಲಿ ಒಬ್ಬರು ಬಿ ಎನ್ ಎಲ್ ಓದ್ತಾಯಿದ್ರು, ಅವ್ರ ರೂಮಲ್ಲಿ ನಾನು ಇದ್ದುಕೊಂಡು 88 ಸೀಟ್ ಇತ್ತು. ಹಾಗೆಂತ ಹೋದಾಗ ನಾನು ಕೊಂಡಜೀವ ಸೋದನ ಕರ್ಕೊಂಡು ಹೋದಾಗ ಅವ್ರು ಆಗಲೇ ನಾನು ನೋಡೋದಕ್ಕೆ ಮುಂಚೆನೇ ಹೇಳ್ತಿದ್ದಾರೆ, ಈಗ ನೋಡಿ ಅವ್ನು ಚನ್ನಬಸವಣ್ಣ ಅಂತ ಹುಡುಗ, ಅವನು ತಿಪ್ಟರಿಂದ ಬಂದಿದ್ದಾನೆ, ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾನೆ, ಅಂಥವ್ರಿಗೆ ನಾವು ಎನ್ಕರೇಜ್ಮೆಂಟ್ ಕೊಡದೇ ಇದ್ರೆ ಹೇಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲದೇ ಅವ್ರು ಮಾತಾಡ್ತಿದ್ದು ಕೇಳಿ ನನಗೆ ಭಾಳ ಸಂತೋಷ ಆಯ್ತು. ಅವ ಒಳಗಡೆ ಹೋದ್ಮೇಲೆಪ್ಪ ನೋಡು ನಿನ್ನ ಸುದ್ದಿನೇ ಮಾತಾಡ್ತಾ ಇದ್ದೆ ಅಂತ ಹೇಳಿದ್ರು. ಹಾಗಾಗಿ ನನಗೆ ಅನ್ನಿಸ್ತು ಈ ಸೀಟಂತೂ ಸಿಗುತ್ತೆ ನನಗೆ ಅಂಥೇಳಿ ಅವತ್ತಿನ ಸಾಯಂಕಾಲನೇ ಲಿಸ್ಟ್ ಅನೌನ್ಸ್ ಮಾಡಿದ್ರು, MBBS ಸೀಟ್ ಸಿಕ್ತು ಅಂತ. ಅದಕ್ಕೆ ಇನ್ನೊಂದು ತಮಾಷೆ ಏನಂತಂದರೆ, ನನ್ನ ಮನೆ ಪಕ್ಕದಲ್ಲಿ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದರು, ಅವ್ರು ಏನಪ್ಪ ನಿನಗೆ ಮೆಡಿಕಲ್ ಸಿಕ್ತ ಅಷ್ಟೇನಾ, BL ಸೀಟ್ ಸಿಗಲಿಲ್ವಾ ಅಂತಂದ್ಬಿಟ್ರು. ಅಮಲ್ದಾರ ಆಗಬೇಕಾಗಿತ್ತು, ಏನು ಕೆಲಸ ಮಾಡಿದೆ ನೀನು ಅಂತಂದರು. ಅಂದರೆ ಆವಾಗಿನ ಕಾಲದಲ್ಲಿ ಮೆಡಿಕಲ್ಗೆ ಅಂತ ಏನಿರ ಅಮಲ್ದಾರರು ಆ ಲೈನಲ್ಲಿ ಜಾಸ್ತಿ. ಒಂದು ಸುತ್ತೂರು ಹಾಸ್ಟೆಲಲ್ಲಿ ಸ್ವಾಮಿಗಳು ನಮಗೆ ಭಾಳ ಮೆಡಿಕಲ್ ಸ್ಟೂಡೆಂಟ್ಸ್ ಅಂತೇಳಿ ಭಾಳ ಎನ್ಕರೇಜ್ಮೆಂಟ್ ಕೊಟ್ಟು ಸುತ್ತೂರು ಹಾಸ್ಟೆಲಲ್ಲಿ ಜಾಗ ಕೊಟ್ಟರು. 5 ವರ್ಷ ನಮಗೆ ಏನೂ ಊಟ ವಸತಿಗೆ ಯಾವುದೂ ಚಾ ಇದರಲ್ಲೇ, ಸುತ್ತೂರು ಹಾಸ್ಟೆಲಲ್ಲಿ ನಾನು ಓದಿದ್ದು. ಅಲ್ಲಿ ಬಂದಮೇಲೆ ಮತ್ತೆ ಸ್ಕಾಲರ್ಶಿಪ್ ಫ್ರೀಶಿಪ್ ಇವೆಲ್ಲ ಇರುತ್ತಲ್ಲ, ಅಲ್ಲಿಗೆ ಅಪ್ಲೈ ಮಾಡಿದ್ದಾನೆ, ಅಲ್ಲಿ ಕೂಡ ನಾನು ಫ್ರೀಶಿಪ್ ಸಿಕ್ತಾನೆ. ಹಾಗಾಗಿ ನನ್ನ ಪೂರಾ ವಿದ್ಯಾಭ್ಯಾಸದಲ್ಲಿ ಒಂದು 3 ಕಾಸು ನಾನು ಖರ್ಚು ಮಾಡಿಲ್ಲ.
1: ಮನೋವೈದ್ಯರಾದ SM ಚನ್ನಬಸವಣ್ಣ ಅವರ ಮಾತುಗಳನ್ನು ಇಂದಿನ ರತ್ನಭಂಡಾರದಲ್ಲಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ DR AS ಶಂಕರನಾರಾಯಣ.

0: ಸ್ನೇಹಿತರೆ, ಸಮಯ ಆಗ್ತದೆ 6:55. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಯಾತ್ರಾಯಾಃ ದ್ವಿತೀಯೇ ಚರಣೆ ಆಸ್ಟ್ರೇಲಿಯಾ ದೇಶಸ್ಯ ಮೆಲ್ಬೋರ್ನ್ ನಗರಂ ಸಂಪ್ರಾಪ್ತವಾನ್. ಹ್ಯಃ ತಸ್ಯ ಆಗಮನ ಸಮಯೆ ಆಸ್ಟ್ರೇಲಿಯಾ ದೇಶಸ್ಯ ನಗರಾವಾಸನ ಮಂತ್ರಿ ಕ್ಲೇರ್ ಓ ನೀಲ್ ಇತ್ಯೇಷ ಪ್ರಧಾನಮಂತ್ರಿಣಃ ಮೋದಿನಃ ಸ್ನೇಹಪೂರ್ವಕಂ ಸ್ವಾಗತಂ ಅಕರೋತ್. ಪ್ರಧಾನಮಂತ್ರಿ ಅವದತ್ ಯತ್ ಇಯಂ ಯಾತ್ರಾ ಭಾರತ ಆಸ್ಟ್ರೇಲಿಯಾ ಸಮಗ್ರ ಸಾಮರಿಕ ಸಹಭಾಗಿತಾಯಾಃ ಊರ್ಜಾಂ ವರ್ಧಿಷ್ಯತಿ ಇತಿ. ಸಾಮಾಜಿಕ ಸಂಚಾರ ಪಟಲೆ ಏಕಸ್ಮಿನ್ ಸಂದೇಶೆ ಶ್ರೀ ಮೋದಿ ಅವದತ್ ಯತ್ ಅಸೌ ಆಸ್ಟ್ರೇಲಿಯಾ ದೇಶಸ್ಯ ಸಮಕಕ್ಷೇಣ ಎಂಥನಿ ಎಲ್ವಿನೀಸ್ ಇತ್ಯನೇನ ಸಹ ಸಂವಾದಂ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಕ್ಯಾಚ್ ದ ರೈನ್, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
2: Where there's water, there's life. Come, let us adopt rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಹಲವೆಡೆ ಮಳೆ ಕೊರತೆ. 2029ರೊಳಗೆ ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ಮುಂಗಾರು

ಚುರುಕುಗೊಂಡಿದ್ದು ನಿಧಾನವಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ತಲಕಾವೇರಿ ಭಾಗಮಂಡಲದಲ್ಲಿ ಭಾರೀ ಮಳೆಯಾಗಿದೆ. ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರ ಭರ್ತಿಯಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಳೆ ತೀವ್ರತೆ ಹಿನ್ನೆಲೆ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದೆ. ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧಗಂಗಾ ಮೈತುಂಬಿ ಹರಿಯುತ್ತಿವೆ. ಈ ನದಿಗಳ ಒಳಹರಿವು ಹೆಚ್ಚಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಮುಂಗಾರು ಮಳೆ ಅಭಾವದ ಹಿನ್ನೆಲೆ ಆಲಮಟ್ಟಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಜನ ಜಾನುವಾರುಗಳ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡುವಂತೆ ಸರ್ಕಾರ ಸೂಚನೆ ನೀಡಿದೆ ಎಂದು ಆಲಮಟ್ಟಿ ಅಣೆಕಟ್ಟು ವೃತ್ತದ ಕೃಷ್ಣಾ ಭಾಗ್ಯ ಜಲನಿಗಮದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ಜೆಸಿಸಿಗಳ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಲು ಸರ್ಕಾರ ಬದ್ದ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಡಿಜಿಟಲ್ ಆರ್ಥಿಕತೆ ಮಿಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಕ್ಯಾಟಲಿಸ್ಟ್ ಕನೆಕ್ಟ್ ಸಭೆಯಲ್ಲಿ ಮಾತನಾಡಿದ ಅವರು, 2029ರೊಳಗೆ 500 ಹೊಸ ಜೆಸಿಸಿ ಕೇಂದ್ರಗಳನ್ನು ರಾಜ್ಯಕ್ಕೆ ಆಕರ್ಷಿಸಿ 3.5 ಲಕ್ಷ ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸುವುದು ಹಾಗೂ 4.76 ಲಕ್ಷ ಕೋಟಿ ಆರ್ಥಿಕ ಮೌಲ್ಯ ನಿರ್ಮಾಣದ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದರು. ಜಾಗತಿಕ ಮಟ್ಟದ ಪ್ರತಿಭೆ, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು. ಇದಕ್ಕೂ ಪೂರ್ವದಲ್ಲಿ 150ಕ್ಕೂ ಹೆಚ್ಚು ಜೆಸಿಸಿ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪರಿಶೀಲನಾ ಸಭೆಯಲ್ಲಿ ಈ ಮಾಹಿತಿ ನೀಡಿದ ಅವರು, ಶೀಘ್ರವೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಿಸಬೇಕು, ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯುವುದು ಬೇಡ, ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಡಿಸಿ ಸಿಇಒಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು, ಎಲ್ಲರೂ ಸಮನ್ವಯದಿಂದ ಬರ ಪರಿಸ್ಥಿತಿ ಎದುರಿಸಬೇಕು ಎಂದು ಸೂಚಿಸಿದರು. ಬೆಳೆ ವಿಮೆ ಸರ್ಕಾರ ತುಂಬಬಹುದು, ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಸಹಕಾರ ನೀಡಬೇಕು, ಎಲ್ಲವನ್ನೂ ರಾಜ್ಯ ಸರ್ಕಾರ ಮಾಡಲು ಆಗುವುದಿಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಎನ್ಡಿಆರ್ಎಫ್ ಹಣವನ್ನು ಶೀಘ್ರ ಬಿಡುಗಡೆ ಮಾಡಿಸಲು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು, ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಸಹಕಾರ ನೀಡಬೇಕು ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರನ್ನು ಸಚಿವರು ಒತ್ತಾಯಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಆರಂಭಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರಾಯಚೂರು ಜಿಲ್ಲಾದ್ಯಂತ ಒಟ್ಟು 17,14,559 ಮತದಾರರ ಪೈಕಿ ಈವರೆಗೆ 15,36,370 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. ಶೇಕಡ 89.61% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ಕೆ ಜನಪ್ರತಿನಿಧಿಗಳು, ಸ್ವಾತಂತ್ರ್ಯ ಯೋಧರು ಚಾಲನೆ ನೀಡಿದರು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರ ಪೈಕಿ ಇದುವರೆಗೆ 18,97,633 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ
ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ.
1: ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆದಾಯ ಮೀರಿ ಆಸ್ತಿ ಸಂಪಾದನೆ ಮಾಡಿದ ಆರೋಪದಡಿ ರಾಜ್ಯದ 7 ಜಿಲ್ಲೆಗಳ 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ನಿನ್ನೆ ದಾಳಿ ನಡೆಸಿ 49.81 ಕೋಟಿ ಅಕ್ರಮ ಸಂಪತ್ತು ಬಯಲಿಗೆಳೆದಿದ್ದಾರೆ. 10 ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರು ನಿನ್ನೆ ಇಡೀ ದಿನ ಶೋಧ ನಡೆಸಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ರೈತರ ಜೀವನಾಡಿ ಮೈಶುಗರ್ ಕಾರ್ಖಾನೆ 15 ಜುಲೈನಿಂದ ಕಬ್ಬು ಅರೆಯುವಿಕೆ ಪ್ರಾರಂಭಿಸಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕಾರ್ಖಾನೆಯ ಬಾಯ್ಲರ್ಗೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಕಾರ್ಖಾನೆ ಆರಂಭಕ್ಕೆ ಚಾಲನೆ ನೀಡಿದ ಅವರು, ಕಾರ್ಖಾನೆ ಸುಸ್ಥಿತಿಯಲ್ಲಿದ್ದು ಎ ಮಿಲ್ನಲ್ಲಿ ಕಬ್ಬು ನುಡಿಸಲಾಗುವುದು. ಪ್ರತಿನಿತ್ಯ 5,000 ಟನ್ ಕಬ್ಬು ಅರೆಯುವ ಸಾಮರ್ಥ್ಯವನ್ನು ಎ ಮಿಲ್ ಹೊಂದಿದ್ದು, ಪ್ರಸಕ್ತ ಸಾಲಿನಲ್ಲಿ 5.44 ಲಕ್ಷ ಟನ್ ಕಬ್ಬನ್ನು ರೈತರಿಂದ ಖರೀದಿಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನವೆಂಬರ್ ಅಂತ್ಯದೊಳಗೆ ಎಲ್ಲ ಕಬ್ಬು ಅರೆಯುವ ಗುರಿ ಹೊಂದಲಾಗಿದೆ ಎಂದು ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಎಂದು ಅವರು ಹೇಳಿದರು. ವಿಬಿಜಿ ರಾಮ್ಜಿ ಯೋಜನೆಯು ಗ್ರಾಮೀಣ ಭಾಗದ ಸಮಗ್ರ ವಿಕಾಸದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಾಂಖ್ಯಿಕ ಉಪಮಹಾನಿರ್ದೇಶಕ ಅಲ್ತಾಫ್ ಹುಸೇನ್ ಹಾಜಿ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಇಲಾಖೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ಸಕ್ರಿಯ ಕಾರ್ಮಿಕರು ಹಾಗೂ ಫಲಾನುಭವಿಗಳ ಈ ಕೆವೈಸಿ ಪ್ರಕ್ರಿಯೆಯನ್ನು ವಿಶೇಷ ಅಭಿಯಾನದ ಮೂಲಕ ಶೀಘ್ರವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಪ್ರದೇಶದ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನಕ್ಕೆ ಗದಗ್ ಜಿಲ್ಲೆಯಲ್ಲಿ ಸಿದ್ದತೆಗಳು ಆರಂಭವಾಗಿವೆ ಎಂದು ಗದಗ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇದುವರೆಗೆ ನರೇಗಾ ಯೋಜನೆಯಡಿ ಸುಮಾರು 1,63,000 ಕುಟುಂಬಗಳು ನೋಂದಾಯಿಸಿಕೊಂಡಿದ್ದು, ಅವುಗಳಲ್ಲಿ 1,13,000 ಕುಟುಂಬಗಳು ಸಕ್ರಿಯವಾಗಿವೆ. ಹೊಸ ಯೋಜನೆಯ ಆರಂಭಿಕ ಹಂತದಲ್ಲಿ ಈ ಸಕ್ರಿಯ ಕಾರ್ಮಿಕರಿಗೆ ಈಗಾಗಲೇ ಇರುವ ಹಳೆಯ ಜಾಬ್ ಕಾರ್ಡ್ಗಳ ಆಧಾರದಲ್ಲೇ ಕೆಲಸ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಯೋಜನೆ ಆರಂಭದಲ್ಲಿ ಉಂಟಾಗಬಹುದಾದ ಗೊಂದಲ ತಪ್ಪಿಸುವ ಪ್ರಯತ್ನ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ, ಮನೆಗಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಸೇರಿದಂತೆ ಒಟ್ಟು 30 ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 30 ಪ್ರತ್ಯೇಕ ಪ್ರಕರಣಗಳಲ್ಲಿ 35 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಕೆಲವೆಡೆ ಮಳೆ ಕೊರತೆ. 2029ರೊಳಗೆ ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.

ಕೇಳ್ತಾ ಇದ್ರ ಇದು ಎಫ್ ಎಂ ರಿಂಗೋ ಕನ್ನಡ ಕಾಮನಬೆಲ್ನಲ್ಲಿ ಸಮಯ ಆಗಿದೆ 7:16. ಇದು ಭಾವಸ್ಪಂದನದ ಸಮಯ. ಸುಂದರ ಭಾವಗೀತೆಗಳು ನಿಮಗೋಸ್ಕರ ಪ್ರಸಾರ ಆಗೋದಕ್ಕೆ ಕಾಯ್ತಾ ಇವೆ. ಲಕ್ಷ್ಮೀ ನಾಗರಾಜ್ ಅವರ ಧ್ವನಿಯಲ್ಲಿ ಬಂದಂತಹ ಸುಂದರ ಗೀತೆ, ಕುವೆಂಪು ಅವರ ರಚನೆ ಮುಚ್ಚುಮರೆ ಇಲ್ಲದೆಯೇ.

ಮುಂದಿನ ಗೀತೆ MS ಶ್ರೀವಳ್ಳಿಯವರ ಧ್ವನಿಯಲ್ಲಿ, KS ನರಸಿಂಹಸ್ವಾಮಿಯವರ ಕವನ.

ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026, 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಒಡಿಶಾದ ರಾಜಧಾನಿ ಭುವನೇಶ್ವರಕ್ಕೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟ್ರಪತಿಗಳು ಭುವನೇಶ್ವರದ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿರುವ ಆಳ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗೆ ಅಧಿಕೃತ ಪತ್ರಗಳನ್ನು ವಿತರಿಸುವ ರಾಷ್ಟೀಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ.

0: ಸಲ್ಲಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಒಡಿಶಾ ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಬಳಿಕ ಉಪರಾಷ್ಟಪತಿಗಳು ಕೋದ್ರಾದಲ್ಲಿರುವ ರಾಷ್ಟೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 15ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರೊಂದಿಗೆ ಮೆಲ್ಬೋರ್ನ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ, ರಕ್ಷಣೆ, ಮಹತ್ವದ ತಂತ್ರಜ್ಞಾನ, ಶಿಕ್ಷಣ ಹಾಗೂ ಜನರಿಂದ ಜನರ ನಡುವಿನ ಸಂಪರ್ಕ ವೃದ್ಧಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಈ ಭೇಟಿ ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವಕ್ಕೆ ಮತ್ತಷ್ಟು ಉತ್ತೇಜನ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಉದ್ದಿಮೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಲ್ಲದೆ ಮೆಲ್ಬೋರ್ನ್ನಲ್ಲಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೂ ಸಂವಾದ ನಡೆಸಲಿದ್ದಾರೆ. ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಭಾರತ ತನ್ನ ಸ್ಥಾನವನ್ನು ಮುಂದುವರೆಸಿದೆ. ಪ್ರಸಕ್ತ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ 7% ಇರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿದೆ. ಐಎಂಎಫ್ನ ದ್ವೈವಾರ್ಷಿಕ ವಿಶ್ವ ಆರ್ಥಿಕ ದೃಷ್ಟಿಕೋನ ಪರಿಷ್ಕರಣೆ ವರದಿಯ ಪ್ರಕಾರ ಮುಂದಿನ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ದರ 6.4% ಇಳಿಕೆಯಾಗುವ ಸಾಧ್ಯತೆ ಇದೆ. ಖಾಸಗಿ ಬಳಕೆ ಮತ್ತು ಸೇವಾ ಕ್ಷೇತ್ರದಲ್ಲಿನ ಬಲಿಷ್ಠ ಚಟುವಟಿಕೆಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಬೆಂಬಲವಾಗಿವೆ ಎಂದು ವರದಿ ತಿಳಿಸಿದೆ. ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ದರ ಈ ವರ್ಷ 3% ಇರಲಿದೆ ಎಂದು ವರದಿ ಅಂದಾಜಿಸಿದ್ದು, ಭಾರತದ ಬೆಳವಣಿಗೆ ದರವು ಜಾಗತಿಕ ಸರಾಸರಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಮುಂದಿನ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆ ದರ 3.4% ಏರಿಕೆಯಾಗುವ ನಿರೀಕ್ಷೆ ಇದೆ. ವಿಶ್ವದ 2ನೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿರುವ ಚೀನಾದ ಬೆಳವಣಿಗೆ ದರ ಈ ವರ್ಷ 4.6%, ಮುಂದಿನ ವರ್ಷ ಅದು 4.1% ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ದರ ಈ ವರ್ಷ 2.3% ಮತ್ತು ಮುಂದಿನ ವರ್ಷ 2.2% ಇರಲಿದೆ ಎಂದು ಐಎಂಎಫ್ ಅಂದಾಜಿಸಿದೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕೋಪ್ರಾ ಮತ್ತು ತೋತಾಪುರಿ ಮಾವಿನ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಮಾರುಕಟ್ಟೆ ಬೆಲೆಯ ಏರಿಳಿತದಿಂದ ರೈತರು ನಷ್ಟಕ್ಕೆ ಒಳಗಾಗದಂತೆ ತಡೆಯುವುದು ಹಾಗೂ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ತಮಿಳುನಾಡು ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಈ ಅನುಮೋದನೆ ನೀಡಲಾಗಿದೆ. ಇದರಡಿ ರಾಜ್ಯದಲ್ಲಿ 87,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕೋಪ್ರಾ ಖರೀದಿಸಲಾಗುವುದು. ಇದರಲ್ಲಿ 87,000 ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೋಪ್ರಾ ಹಾಗೂ 226 ಮೆಟ್ರಿಕ್ ಟನ್ ಬಾಲ್ ಕೋಪ್ರಾ ಸೇರಿವೆ. ಸಂಪೂರ್ಣ ಖರೀದಿಯನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಕೈಗೊಳ್ಳಲಾಗುವುದು. ಇದಕ್ಕಾಗಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಎಂಎಸ್ಪಿ ಮೌಲ್ಯವನ್ನು ಅನುಮೋದಿಸಲಾಗಿದೆ. ಇದೇ ವೇಳೆ ಈ ವರ್ಷ ತಮಿಳುನಾಡಿನಲ್ಲಿ 96,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ತೋತಾಪುರಿ ಮಾವಿನ ಖರೀದಿಗೂ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮಧ್ಯಸ್ಥಿಕೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮಾರುಕಟ್ಟೆ ಬೆಲೆ ಹಠಾತ್ ಕುಸಿತಗೊಂಡಾಗ ರೈತರು ನಷ್ಟಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗದಂತೆ ತಡೆಯುವುದು ಹಾಗೂ ಅವರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ದೊರೆಯುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಗನಯಾನ ಮಿಷನ್ಗಾಗಿ ಅತ್ಯಂತ ಮಹತ್ವದ ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಚೂಟ್ ಏರ್ಡ್ರಾಪ್ ಟೆಸ್ಟ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಮಧ್ಯಪ್ರದೇಶದ ಶಿಯೋಪುರದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷೆ ನಡೆಸಲಾಯಿತು.

ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ನಲ್ಲಿ ನಿರೀಕ್ಷಿತ ಗರಿಷ್ಠ ಭಾರದ ಪರಿಸ್ಥಿತಿಯಲ್ಲೂ ಮುಖ್ಯ ಪ್ಯಾರಚೂಟ್ನ ರಚನಾತ್ಮಕ ಸಾಮರ್ಥ್ಯ ಹಾಗೂ ವಿನ್ಯಾಸದ ವಿಶ್ವಾಸಾರ್ಹತೆಯನ್ನು ದೃಢೀಕರಿಸುವುದು ಈ ಪರೀಕ್ಷೆಯ ಉದ್ದೇಶವಾಗಿತ್ತು ಎಂದು ಇಸ್ರೋ ತಿಳಿಸಿದೆ. ಗಗನಯಾನ ಮಿಷನ್ಗಾಗಿ ಮುಖ್ಯ ಪ್ಯಾರಚೂಟ್ನ ಅರ್ಹತೆ ಪರಿಶೀಲಿಸಲು ನಡೆಸುತ್ತಿರುವ ಐಮ್ಯಾಟ್ ಪರೀಕ್ಷೆಗಳ ಸರಣಿಯಲ್ಲಿ ಇದು 5ನೇ ಪರೀಕ್ಷೆಯಾಗಿದೆ. ಐಮ್ಯಾಟ್ 05 ಯಶಸ್ಸಿನಿಂದ ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ಗೆ ಮುಖ್ಯ ಪ್ಯಾರಚೂಟ್ ವ್ಯವಸ್ಥೆಯ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆ ಕುರಿತು ಅಗತ್ಯ ಆತ್ಮವಿಶ್ವಾಸ ದೊರೆತಿದೆ ಎಂದು ಇಸ್ರೋ ಹೇಳಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯು ಇಂದು ಕೊಚ್ಚಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯ ಅಂಗವಾಗಿ ವಿವಿಧ ದೇಶಗಳ ಸಚಿವರು ನಿನ್ನೆ ಕರಡು ನಿರ್ಣಯದ ಕುರಿತು ಚರ್ಚೆ ನಡೆಸಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಪಂಚಾಯತ್ ರಾಜ್ ಸಚಿವಾಲಯವು ಕೊಚ್ಚಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದೆ. ಸಚಿವ ಮಟ್ಟದ ಸಭೆಗೂ ಮುನ್ನ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಮಹಿಳಾ ಕಾರ್ಯನಿರತ ಗುಂಪಿನ ಸಭೆಯನ್ನು ಕೊಚ್ಚಿಯಲ್ಲಿ ನಡೆಸಲಾಗಿತ್ತು. ಸಚಿವ ಮಟ್ಟದ ಸಭೆಯ ಜಂಟಿ ನಿರ್ಣಯವನ್ನು ಇಂದು ಸಂಜೆ ಅಂಗೀಕರಿಸುವ ನಿರೀಕ್ಷೆ ಇದೆ. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಕಿಲೋಗ್ರಾಂ ತಂಬಾಕಿನ ಬೆಲೆ 200 ರೂಪಾಯಿಗಿಂತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಹರಾಜು ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತದ ಅರ್ಣವ್ ಪಾಪರ್ಕರ್ ವಿಂಬಲ್ಡನ್ ಜೂನಿಯರ್ಸ್ 2026 ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ 36 ವರ್ಷಗಳ ಬಳಿಕದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜಪಾನ್ನ ರಿಯೋ ತಬಟಾ ಅವರನ್ನು 6-2 6-1 ಅಂತರದಿಂದ ಮಣಿಸಿದರು. ತಮಿಳುನಾಡಿನ ಕನ್ಯಾಕುಮಾರಿಯ 17 ವರ್ಷದ ಅಶ್ವಥ್ ಎಸ್ ಪುಣೆ ಅಂತಾರಾಷ್ಟೀಯ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಚೆಸ್ ಪಂದ್ಯಾವಳಿಯಲ್ಲಿ ಅಂತಿಮ ಜಿಎಂ ನಾರ್ಮ್ ಸಾಧಿಸುವ ಮೂಲಕ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಕೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು, ಭಾವಸ್ಪಂದನವನ್ನು ಮುಂದುವರಿಸುವ ಸಮಯ. ಕೆ ಎಸ್ ನಿಸಾರ್ ಅಹಮದ್ ಅವರ ಸುಂದರ ಕವನವನ್ನು ಕೇಳುವ ಸಮಯ. ಅದಾದ ನಂತರ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ದಿವಾಕರ್ ಹೆಗ್ಡೆಯವರ ಮತ್ತೊಂದು ಕವನ ಕೇಳ್ತಾ ಇರಿ, ಎಫ್ ಎಂ ರೈನ್ಬೋ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸ್ನೇಹಿತರೆ, ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ.
0: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
0: ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು.
3: ಆತ್ಮೀಯ

0: ಶ್ರೋತೃಗಳೇ ನಮಸ್ಕಾರ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿಯ ಎರಡನೇ ಕಾರ್ಯಕ್ರಮದಲ್ಲಿ ನಾವು ಕ್ವಾಂಟಮ್ ಕಂಪ್ಯೂಟಿಂಗ್ನ ಕೆಲವು ಮೂಲಭೂತ ಅಂಶಗಳನ್ನ ಹಾಗೆ ಅದು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಬಳಕೆಯಲ್ಲಿದೆ ಅನ್ನೋದನ್ನ ನಿಮ್ಗೆ ತಿಳಿಸುವ ಪ್ರಯತ್ನ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತ ಮತ್ತು ರೋಚಕ ತಂತ್ರಜ್ಞಾನದ ಜಗತ್ತನ್ನ ಇನ್ನಷ್ಟು ಆಳವಾಗಿ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟರ್ಗೂ ಸಾಮಾನ್ಯ ಕಂಪ್ಯೂಟರ್ಗೂ ಏನು ವ್ಯತ್ಯಾಸ ಇದೆ ಅಂತೀರಾ ಸರ್?
1: ಬಹಳ ಒಳ್ಳೆ ಪ್ರಶ್ನೆ ಇದು. ಸಾಮಾನ್ಯ ಕಂಪ್ಯೂಟರ್ಗಳು ಮತ್ತು ಕ್ವಾಂಟಮ್ ಕಂಪ್ಯೂಟರ್ಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಮೂಲಭೂತವಾಗಿ ಅವು ಈ ಮಾಹಿತಿಯನ್ನು ಹೇಗೆ ಸಂಸ್ಕರಣೆ ಮಾಡುತ್ತೆ ಅನ್ನೋ ವಿಷಯದ ಮೇಲೆ ಇವುಗಳಲ್ಲಿ ವ್ಯತ್ಯಾಸಗಳಿವೆ. ಒಂದು ಸರಳ ಉದಾಹರಣೆ ತಗೋಬೇಕು ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಬೀಗ ಇದೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಅನೇಕ ಕೀಲಿಗಳಿದೆ ನಮ್ಮ ಹತ್ರ. ಈ ನಮ್ಮ ಹತ್ರ ಇರುವಂತಹ ಉಪಲಬ್ಧ ಇರುವಂತಹ ಎಲ್ಲಾ ಕೀಲಿಗಳಲ್ಲಿ ಯಾವುದೋ ಒಂದು ಕೀಲಿ ಮಾತ್ರ ಈ ಬೀಗವನ್ನು ತೆಗೆಯೋದಕ್ಕೆ ಆಗುತ್ತೆ. ಅದು ಯಾವ ಕೀಲಿ ಅಂತ ಕಂಡುಹಿಡಿಬೇಕಾದ್ರೆ, ನಾವು ಸಾಧಾರಣ ಕಂಪ್ಯೂಟರ್ಗಳನ್ನು ಬಳಸಿದ್ರೆ ಒಂದೊಂದಾಗಿ ಎಲ್ಲಾ ಕೀಲಿಗಳನ್ನು ಬಳಸಿ ಯಾವುದೋ ಒಂದು ಕೀಲಿ ಮಾತ್ರ ಇದನ್ನು ತೆರೆಯಲಿಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಂಡುಹಿಡ್ಕೊಳ್ಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸಿ ಎಲ್ಲ ಕೀಲಿಗಳನ್ನು ಒಂದೇ ಸಮಯದಲ್ಲಿ ಪ್ರಯೋಗಿಸಿ ಅದರಿಂದ ಯಾವ ಕೀಲಿ ಈ ಬೀಗವನ್ನ ತೆಗೆಯಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ಹಳೆ ಸಂಚಿಕೆಯಲ್ಲೇ ನಾನು ಈಗಾಗಲೇ ಹೇಳಿದಂತೆ, ಈ ಸಾಮಾನ್ಯ ಕಂಪ್ಯೂಟರ್ಗಳಲ್ಲಿ ಮಾಹಿತಿಯನ್ನು ಶೇಖರಣೆ ಮಾಡೋದಕ್ಕೆ ಮತ್ತು ಮಾಹಿತಿಯನ್ನು ಸಂಸ್ಕರಣೆ ಮಾಡೋದಕ್ಕೆ ಬಿಟ್ ಅನ್ನೋ ಒಂದು ಘಟಕವನ್ನು ನಾವು ಬಳಸ್ತೇವೆ. ಈ ಬಿಟ್ ಅನ್ನೋ ಘಟಕದಲ್ಲಿ 0 ಅಥವಾ 1 ಈ ರೀತಿಯಾದಂಥ ಮಾಹಿತಿಯನ್ನು ನಾವು ಶೇಖರಣೆ ಮಾಡಬಹುದು ಮತ್ತು ಸಂಸ್ಕರಣೆ ಮಾಡಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಈ ಮಾಹಿತಿಯನ್ನು ನಾವು ಸಂಸ್ಕರಣೆ ಮಾಡೋದಕ್ಕೆ ಕ್ಯೂಬಿಟ್ ಅನ್ನು ಬಳಸ್ತೀವಿ. ಈ ಕ್ಯೂಬಿಟ್ನಲ್ಲಿ ಈ 0 ಅಥವಾ 1 ಜೊತೆಗೆ ಈ 0 ಮತ್ತು 1 ನಡುವಿನ ಅನೇಕ ಸ್ತರಗಳಲ್ಲಿ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಇರಬಹುದಾಗಿದೆ. ಇದರಿಂದ ಆಗುವಂತಹ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಹಂತ ಹಂತವಾಗಿ ಆ ಕಾರ್ಯವನ್ನು ನಡೆಸಬೇಕಾಗುತ್ತೆ, ಅಂದ್ರೆ ಸ್ಟೆಪ್ ವೈಸ್ ಮಾಡಬೇಕು. ಇದನ್ನ ನಾವು ಸೀರಿಯಲ್ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಈ ಕ್ಯೂಬಿಟ್ಗಳನ್ನ ಬಳಸಿ ನಾವು ಗಣನೆ ಮಾಡೋದಾದ್ರೆ ಅನೇಕ ಸ್ಟೆಪ್ಸ್ ಅನ್ನ ಒಂದೇ ಸತಿ ನಾವು ಮಾಡಬಹುದಾಗಿದೆ, ಅಂದ್ರೆ ಎಕ್ಸಿಕ್ಯೂಟ್ ಮಾಡಬಹುದು, ಅಂದ್ರೆ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ನಾವು ಏನೇ ಹೇಳ್ತೀವಿ. ಆ ಪ್ಯಾರಲಲ್ ಪ್ರೊಸೆಸಿಂಗ್ಗೆ ನೈಸರ್ಗಿಕವಾಗಿಯೇ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರವಾಗಿ ನಾವು ಉಪಯೋಗಿಸಬಹುದಾಗಿದೆ. ಹೀಗಾಗಿ ಎಷ್ಟೋ ಸಮಸ್ಯೆಗಳು ಸಾಮಾನ್ಯ ಕಂಪ್ಯೂಟರ್ಗಳು ಎಲ್ಲಿ ಸೋಲುತ್ತವೆಯೋ ಅಂಥ ಕಡೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಸಮರ್ಪಕವಾಗಿ ನಾವು ಅದನ್ನು ಬಳಸಬಹುದಾಗಿದೆ. ಈ ಕ್ಯೂಬಿಟ್ಗಳು ಅಂತ ನಾನು ಏನು ಹೇಳಿದೆ, ಈ ಕ್ಯೂಬಿಟ್ಗಳನ್ನು ವಾಸ್ತವಿಕವಾಗಿ ನಾವು ಹೇಗೆ ನಿರ್ಮಿಸಲಬಹುದು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ಇರುವಂಥ ವಸ್ತುಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಆಟಮ್ಸ್ ಮತ್ತು ಒಳಗಡೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಇವುಗಳನ್ನು ಬಳಸಿ ಈ ಕ್ಯೂಬಿಟ್ಗಳನ್ನು ನಾವು ನಿರ್ಮಾಣ ಮಾಡಬಹುದಾಗಿದೆ. ಈ ರೀತಿಯಾದಂಥ ಕಣಗಳಲ್ಲಿ, ಉದಾಹರಣೆಗೆ ನಾವು ಎಲೆಕ್ಟ್ರಾನ್ ಅಥವಾ ಈ ಫೋಟಾನ್ಸ್ ಅಂತ ಏನು ಹೇಳ್ತೀವಿ, ಪ್ರಕಾಶದ ಕಣಗಳು, ಈ ರೀತಿಯಾದಂಥ ಕಣಗಳಲ್ಲಿ ಅನೇಕ ಸ್ತರಗಳಲ್ಲಿ ಅನೇಕ ಸ್ಥಿತಿಗಳಲ್ಲಿ ಒಂದೇ ಸಮಯದಲ್ಲಿ ಇರಬಹುದಾದಂಥ ಗುಣಲಕ್ಷಣಗಳು ಇರುತ್ತವೆ. ಇದನ್ನು ನಾವು ಸೂಪರ್ ಪೊಸಿಷನ್ ಅಂತ ಹೇಳ್ತೀವಿ. ಅದೇ ರೀತಿ ಎರಡು ಅಥವಾ ಅನೇಕ ಕಣಗಳು ಪರಸ್ಪರ ಸಂಬಂಧದಿಂದ ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಇದನ್ನು ನಾವು ಎಂಟ್ಯಾಂಗಲ್ಮೆಂಟ್ ಅಂತ ಹೇಳ್ತೀವಿ. ಈ ರೀತಿಯಾದಂಥ ಅನೇಕ ಕ್ವಾಂಟಮ್ ಗುಣಲಕ್ಷಣಗಳನ್ನು ನಾವು ಬಳಸಿ ಕಂಪ್ಯೂಟಿಂಗ್ ಅಥವಾ ಗಣನೆಗೆ ನಾವು ಬಳಸಿದ್ರೆ ಅದನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅಂದರೆ ಸರಳವಾಗಿ ಹೇಳೋದಾದರೆ ಕ್ವಾಂಟಮ್ ಕಂಪ್ಯೂಟರ್ ಅಂದರೆ ಏನು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ನಮಗೆ ಉಪಲಬ್ಧವಿರುವಂತಹ ಅಣುಗಳು ಅಥವಾ ಪರಮಾಣುಗಳು ಅಥವಾ ಇನ್ನು ಉಪ ಪರಮಾಣು ಕಣಗಳಲ್ಲಿ ಇರುವಂತಹ ಅದು ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸಿ ಈ ಗುಣಲಕ್ಷಣಗಳನ್ನು ನಾವು ಕಂಪ್ಯೂಟಿಂಗ್ಗೆ ಹೇಗೆ ಬಳಸಬಹುದು ಅನ್ನೋದನ್ನ ಸಮರ್ಪಕವಾಗಿ ನಾವು ನಿರ್ಮಿಸಬೇಕಾಗುತ್ತೆ.
0: ಈಗ ಹೇಳಿದ್ರಿ ಕ್ವಾಂಟಮ್ ತಂತ್ರಜ್ಞಾನ ಅಣು ಮತ್ತು ಉಪ ಅಣು ಕಣಗಳ ಸಹಜ ಗುಣಲಕ್ಷಣಗಳ ಮೇಲೆ ಆಧಾರಿತ ಆಗಿದೆ ಅಂತ ಹೇಳಿದ್ರಿ. ನಮ್ಮ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವು ಕಣಗಳಿಂದ ಕೂಡಿದೆ ಅನ್ನೋದು ಸಾಮಾನ್ಯ ಜನರಿಗೂ ಗೊತ್ತಿದೆ. ಹಾಗಾದ್ರೆ ಪ್ರಕೃತಿಯಲ್ಲಿ ಕ್ವಾಂಟಮ್ ತತ್ವಗಳು ಕಾರ್ಯನಿರ್ವಹಿಸುವ ಉದಾಹರಣೆ ನೀಡಬಹುದಾ?
1: ಖಂಡಿತ. ಈಗಾಗಲೇ ನಾನು ಹೇಳಿದಂತೆ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿನೇ ಅನೇಕ ಪ್ರಕ್ರಿಯೆಗಳು ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆಯನ್ನು ನಡೆಸಿದ್ದಾರೆ. ಒಂದು ಎಲ್ಲರಿಗೂ ಗೊತ್ತಿರುವಂತಹ ಉದಾಹರಣೆ ಏನು ಅಂತ ಹೇಳಿದ್ರೆ, ನಾವು ಫೋಟೋಸಿಂಥಸಿಸ್ ಅಂತ ಏನು ಹೇಳ್ತೀವಿ, ಅಂದ್ರೆ ಈ ಸಸ್ಯಗಳು ಆಹಾರವನ್ನ ಉತ್ಪಾದನೆ ಮಾಡಬೇಕಾದ್ರೆ ಸೂರ್ಯನಿಂದ ಬರುವಂತಹ ಬೆಳಕನ್ನ ಉಪಯೋಗಿಸಿಕೊಂಡು ತಮ್ಮದೇ ಆದಂತಹ ಆಹಾರವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕ್ರಿಯೆಯಲ್ಲಿ ಸೂರ್ಯನಿಂದ ಬರುವಂತಹ ಬೆಳಕಿನಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿಯನ್ನ ಎಲೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆ ಮಾಡಬೇಕಾದರೆ ಈ ಕ್ವಾಂಟಮ್ ಮೆಕ್ಯಾನಿಕಲ್ ಎಫೆಕ್ಟ್ಸ್ ತುಂಬಾ ಬಳಕೆ ಆಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆ ನಡೆಸಿದ್ದಾರೆ. ಮತ್ತು ಅತ್ಯಂತ ಸಮರ್ಪಕವಾಗಿ ಈ ಸಂವಹನೆ ನಡೆಯುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಇದರ ಜೊತೆಗೆ ಈ ಪಕ್ಷಿಗಳು

0: ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರತಿ ವರ್ಷನೂ ಸಾವಿರಾರು ಕಿಲೋಮೀಟರ್ ದೂರ ಹೋಗಿ ಮತ್ತೆ ವಾಪಸ್ಸು ತಮ್ಮ ಗೂಡುಗಳಿಗೆ ಬಂದು ಸೇರಿಕೊಳ್ಳುತ್ತವೆ. ಅದು ಹೇಗೆ ಅಷ್ಟು ನಿಖರವಾಗಿ ಅಷ್ಟು ದೂರ ಹೋಗಿ ಮತ್ತೆ ತನ್ನ ಗೂಡಿಗೆ ವಾಪಸ್ ಬರುತ್ತೆ ಅಂತ ವಿಜ್ಞಾನಿಗಳು ಅನೇಕ ವರ್ಷಗಳಿಂದ ಸಂಶೋಧನೆ ನಡೆಸ್ತಾ ಇದ್ದಾರೆ. ಇದರಲ್ಲಿ ಕೂಡ ಕ್ವಾಂಟಮ್ ಎಫೆಕ್ಟ್ಗಳ ಪರಿಣಾಮ ಇದೆ ಅಂತ ಹೇಳಿ ಕೂಡ ವಿಜ್ಞಾನಿಗಳು ಸಂಶೋಧನೆಯಿಂದ ಕಂಡುಕೊಂಡಿದ್ದಾರೆ. ಹೀಗೆ ನಿಸರ್ಗದಲ್ಲಿ ಅನೇಕ ಪ್ರಕ್ರಿಯೆಗಳಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅದರ ಪ್ರಿನ್ಸಿಪಲ್ಸು ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು.
1: ಬಹುಶಃ ಪ್ರಕೃತಿನೇ ಇದಕ್ಕೆ ಪ್ರೇರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ.
0: ಖಂಡಿತ ಖಂಡಿತ.
1: ಇನ್ನು ಬಹಳ ಜನರಿಗೆ ಕ್ವಾಂಟಮ್ ಅಂದ್ರೆ ಕೇವಲ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನುವ ಕಲ್ಪನೆ ಇದೆ, ಇದು ಎಷ್ಟು ಸರಿ?
0: ಕ್ವಾಂಟಮ್ ತಂತ್ರಜ್ಞಾನ ಅಂತ ನಾವು ಹೇಳೋದಾದ್ರೆ ಅನೇಕ ವಿಷಯಗಳು ಇದರಲ್ಲಿ ಒಳಪಡುತ್ತವೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋದು ಖಂಡಿತ ಒಂದು ಪ್ರಮುಖವಾದಂತಹ ವಿಷಯ. ಅದರ ಜೊತೆಗೆ ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ, ಅಂದ್ರೆ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಸಂವಹನ ಹೇಗೆ ಮಾಡುವುದು ಅಂತ ಹೇಳಿ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳ್ತೀವಿ, ಇದರ ಜೊತೆಗೆ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ಹೇಳ್ತೀವಿ. ಸೊ ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಿರುವಂತಹದ್ದು ಈ ಕ್ವಾಂಟಮ್ ತಂತ್ರಜ್ಞಾನ.
1: ಒಟ್ಟಾರೆ ಒಂದು ತಂತ್ರಜ್ಞಾನದಲ್ಲಿ ಇಷ್ಟೆಲ್ಲ ವಿಷಯ ಅಡಕವಾಗಿದೆ ಅಂತ ಹೇಳಬಹುದು.
0: ಖಂಡಿತ.
1: ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದು ಪ್ರಶ್ನೆ ಉದ್ಭವ ಆಗಬಹುದು ಅನ್ಸತ್ತೆ, ಕ್ವಾಂಟಮ್ ಕಂಪ್ಯೂಟರ್ಗಳು ಅಷ್ಟು ಶಕ್ತಿಶಾಲಿ, ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳ ಸ್ಥಾನವನ್ನ ಇದು ಆಕ್ರಮಿಸಿಕೊಳ್ಳಲ್ವಾ? ಅವು ವಿಶೇಷವಾಗಿ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ಸಾಮಾನ್ಯ ಕಂಪ್ಯೂಟರ್ಗಳ ಜೊತೆ ಕೆಲಸ ಮಾಡುತ್ತೆ ಅಂತ ಉದಾಹರಣೆ ಮೂಲಕ ನೀವು ತಿಳಿಸಿದ್ರಿ. ಈ ಕಂಪ್ಯೂಟರ್ಗಳು ಬಂದ್ರೆ ನಮ್ಮ ಮೊಬೈಲ್ ಲ್ಯಾಪ್ಟಾಪ್ಗಳು ಮೂಲೆ ಗುಂಪಾಗತ್ತಾ?
0: ಇಲ್ಲ, ಹಾಗೇನಾಗೋದಿಲ್ಲ. ಈಗ ಈ ತಂತ್ರಜ್ಞಾನ ಪ್ರಗತಿ ಕಾಣ್ತಾ ಇರುವಂತ ನಾವು ಅದರ ರೋಡ್ ಮ್ಯಾಪ್ ಅನ್ನು ನೋಡಿದ್ರೆ ಕ್ವಾಂಟಮ್ ಕಂಪ್ಯೂಟರ್ಗಳು ನಮ್ಮ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ ಫೋನ್ಗಳನ್ನ ಮೂಲೆ ಗುಂಪು ಮಾಡುವುದಿಲ್ಲ. ಒಂದು ಉದಾಹರಣೆ ನಾವು ಹೇಳಿದ್ರೆ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ನಾವು ಅತಿ ಹತ್ತಿರವಾದಂತಹ ಒಂದು ಗುರಿಯನ್ನು ನಾವು ತಲುಪಬೇಕಾದ್ರೆ ನಾವು ದ್ವಿಚಕ್ರ ವಾಹನವನ್ನು ಯಾವುದನ್ನು ನಾವು ಬಳಸ್ತೇವೆ. ಅದೇ ದೊಡ್ಡ ಸರಕು ಸಾಗಣೆಗಳನ್ನ ನಾವು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಟ್ರಕ್ ಅನ್ನ ಬಳಸ್ತೇವೆ. ಇದೇ ರೀತಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಅತ್ಯಂತ ಸಂಕೀರ್ಣವಾದಂತಹ ವೈಜ್ಞಾನಿಕ ಬಳಕೆಗಾಗಿ ಈ ರೀತಿಯಾದಂತಹ ಶಕ್ತಿಶಾಲಿಯಾದಂತಹ ಕಂಪ್ಯೂಟರ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಮುಂದೆಯೂ ಕೂಡ ನಮ್ಮ ಲ್ಯಾಪ್ಟಾಪ್ ಅಥವಾ ನಮ್ಮ ಸ್ಮಾರ್ಟ್ ಫೋನ್ಗಳನ್ನ ರೀಪ್ಲೇಸ್ ಅಂತೂ ಮಾಡೋದಿಲ್ಲ.
1: ಇನ್ನೊಂದು, ಈಗ ಎಲ್ಲಾ ಕಡೆ AI ಅದರದೇ ಹವಾ ಅಂತಾನೆ ಹೇಳಬಹುದೇನೋ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇದ್ವಿ. ನಮ್ಮ ಯುವಕ ಯುವತಿಯರು ಆಸಕ್ತಿ ಕೂಡ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಈ ವಿಷಯಗಳಲ್ಲಿ, ಅವರ ಆಸಕ್ತಿ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು AI ನಡುವೆ ಏನು ಸಂಬಂಧ?
0: ಖಂಡಿತ, ಕ್ವಾಂಟಮ್ ಮತ್ತು ಈ AI ಅಥವಾ ಮಷಿನ್ ಲರ್ನಿಂಗ್ ಅನ್ನೋ ಈ ಏರಿಯಾನಲ್ಲಿ ಬಹಳ ಆಸಕ್ತಿದಾಯಕ ಒಂದು ಸಂಬಂಧ ಇದೆ. ಕ್ವಾಂಟಮ್ ಮಷಿನ್ ಲರ್ನಿಂಗ್ ಅನ್ನೋದೇ ಒಂದು ದೊಡ್ಡ ಕ್ಷೇತ್ರವಾಗಿ ಇಂದು ನಾವು ನೋಡ್ತಾ ಇದ್ದೇವೆ. ಈ ಕ್ವಾಂಟಮ್ ತತ್ವಗಳನ್ನು ಉಪಯೋಗಿಸಿ ಇವತ್ತು ನಮಗೆ ಗೊತ್ತಿರುವಂತಹ AI ಅಥವಾ ಮಷಿನ್ ಲರ್ನಿಂಗ್ ಮಾಡೆಲ್ಗಳನ್ನ ಹೇಗೆ ನಾವು ಅತ್ಯಂತ ಸಮರ್ಪಕವಾಗಿ ಮಾಡಬಹುದು ಅನ್ನೋದನ್ನ ಅನೇಕ ವಿಜ್ಞಾನಿಗಳು ಇವತ್ತು ಸಂಶೋಧನೆ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ರೀತಿಯಾದಂತಹ AI ಮಾಡೆಲ್ಗಳು ಕಾರ್ಯಾಚರಣೆಗಿಂತ ಮುಂಚೆ ಅದು ಒಂದು ಟ್ರೈನಿಂಗ್ ಅಂತ ಒಂದು ಫೇಸ್ ಇರುತ್ತೆ, ಅದನ್ನು ತರಬೇತಿ ಮಾಡಬೇಕು. ಈ ಮಾಡೆಲ್ಗಳನ್ನ ತರಬೇತಿ ಮಾಡಬೇಕು. ಈ ಟ್ರೈನಿಂಗ್ ಫೇಸ್ ಅಥವಾ ತರಬೇತಿ ಮಾಡುವಂತಹ ಸಮಯ ತುಂಬಾ ಸಮಯ ತಗೊಳ್ಳುತ್ತೆ. ಇವಕ್ಕೆ ಈಗ ನಾವು ಸೂಪರ್ ಕಂಪ್ಯೂಟರ್ಗಳನ್ನ ಬಳಸ್ತಾ ಇದ್ದೇವೆ. ಈ ತರಬೇತಿಯ ಸಮಯವೇ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಕೂಡ ನಡೀಬಹುದು ಕೆಲವು ಕಡೆ. ಈ ಸಮಯವನ್ನು ನಾವು ಹೇಗೆ ಸಂಕುಚಿತಗೊಳಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಬಹುದು.
1: ಇಂದು ಎಲ್ಲಾ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ,
0: ನಾನು ಈಗಾಗಲೇ ಹೇಳದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಅಥವಾ ನಮಗೆ ಈಗ ಉಪಲಬ್ಧವಿರುವಂತಹ ಸೂಪರ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿಯಾಗಿ ಇವೆ. ಆದರೆ ಕೆಲವೊಂದು ರೀತಿಯಾದಂತಹ ಸಂಕೀರ್ಣ ವೈಜ್ಞಾನಿಕ ಸಮಸ್ಯೆಗಳು ಈ ಸೂಪರ್ ಕಂಪ್ಯೂಟರ್ಗಳಲ್ಲಿ ಕೂಡ ಅನೇಕ ತಿಂಗಳುಗಳು ಅಥವಾ ಅನೇಕ ದಿನಗಳು ಅಥವಾ ಅನೇಕ ವರ್ಷಗಳು ಕೂಡ ಬೇಕಾಗುತ್ತವೆ. ಅಂತಹ ಸಮಸ್ಯೆಗಳನ್ನು ಇವು ಸಾಲ್ವ್ ಮಾಡಬೇಕಾದ್ರೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು, ನಾನು ಈಗಾಗಲೇ ಹೇಳದಂತೆ ಹೊಸ ಔಷಧಗಳನ್ನು ನಾವು ಕಂಡುಹಿಡಿಯೋದಕ್ಕೆ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಇದನ್ನು ಬಳಕೆ ಮಾಡುವುದಕ್ಕೆ, ಈ ರೀತಿಯಾದಂತಹ ಅನೇಕ ಕ್ಷೇತ್ರಗಳಲ್ಲಿ ನಾವು ಬಳಕೆ ಮಾಡಬಹುದಾಗಿದೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಬಳಕೆ ಏನು ಅಂತ ಹೇಳಿದ್ರೆ, ನಾವು ಈಗಾಗಲೇ ನಮ್ಮ ಆನ್ಲೈನ್ ವ್ಯವಹಾರಗಳು ಮತ್ತು ಡಿಜಿಟಲ್ ಪೇಮೆಂಟ್ಸ್ ಎಲ್ಲ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಎಲ್ಲ ತಂತ್ರಜ್ಞಾನಗಳಿಗೂ ಎನ್ಕ್ರಿಪ್ಷನ್ ಅಥವಾ ಸೈಬರ್ ಸೆಕ್ಯೂರಿಟಿ ಅಂತ ನಾವು ಏನು ಕರಿತೀವಿ, ಅಂದ್ರೆ ಭದ್ರತೆಯನ್ನು ಒದಗಿಸುವುದು, ಇದಕ್ಕೆ ಎನ್ಕ್ರಿಪ್ಷನ್ ಅನ್ನೋ ಒಂದು ನಾವು ತಂತ್ರಜ್ಞಾನವನ್ನು ಬಳಸ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ ಇದೇ ತಂತ್ರಜ್ಞಾನ ಉಪಯೋಗಿಸಿ ಇನ್ನೂ ಹೆಚ್ಚು ಸುರಕ್ಷಿತವಾಗಿ ಕೂಡ ಮಾಡಬಹುದು. ಈ ಭವಿಷ್ಯದಲ್ಲಿ ಶಕ್ತಿಶಾಲಿ ಕ್ವಾಂಟಮ್ ಕಂಪ್ಯೂಟರ್ಗಳು ನಾವು ಇಂದು ಬಳಕೆಯಲ್ಲಿ ಇರುವಂತಹ ಅನೇಕ ಭದ್ರತಾ ವ್ಯವಸ್ಥೆಗಳನ್ನು ಮುರಿಯುವಂತಹ ಸಾಧ್ಯತೆ ಇದೆ. ಇನ್ನೊಂದೆಡೆ ಇದೇ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಅತ್ಯಂತ ಸುರಕ್ಷಿತವಾದಂತಹ ಸಂವಹನ ವ್ಯವಸ್ಥೆಯನ್ನು ಕೂಡ ನಾವು ನಿರ್ಮಾಣ ಮಾಡಬಹುದಾಗಿದೆ. ನಾವು ನಮ್ಮ ರಕ್ಷಣಾ ಸಂವಹನೆಯಲ್ಲಿ ಮತ್ತು ಅನೇಕ ರೀತಿಯಾದಂತಹ ಈ ಸೆಕ್ಯೂರ್ ಕಮ್ಯುನಿಕೇಷನ್ಸ್ ಎಲ್ಲಿ ನಮಗೆ ಬೇಕೋ ಅಲ್ಲೆಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ನಾವು ಅತ್ಯಂತ ಸುರಕ್ಷಿತವಾಗಿ ಸಂವಹನೆಯನ್ನು ಮಾಡಬಹುದಾಗಿದೆ. ಹೀಗಾಗಿ ಎಲ್ಲ ದೇಶಗಳು ಸಹ ಈ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದೆ. ರಾಷ್ಟ್ರೀಯ ಭದ್ರತೆಯ ವಿಚಾರ ಕೂಡ ಇದರಲ್ಲಿ ಇರೋದ್ರಿಂದ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕೆ ನಾವು ಹಿಂದೆ ನೋಡಿದಂತೆ ಈ ಬಾಹ್ಯಾಕಾಶ ತಂತ್ರಜ್ಞಾನ ಅಥವಾ ಸೂಪರ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಹೇಗೆ ಎಲ್ಲ ರಾಷ್ಟ್ರಗಳು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆಯೋ ಅದೇ ರೀತಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ಕಂಡುಹಿಡಿದು ಅದಕ್ಕೆ ಅನೇಕ ಹೂಡಿಕೆಗಳನ್ನು ಇದರ ಈ ತಂತ್ರಜ್ಞಾನದಲ್ಲಿ ಮಾಡ್ತಾ ಇದೆ.
1: ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಯ್ತು, ಆದ್ರೆ ಮುಂದಿನ ವಾರ ಮತ್ತಷ್ಟು ಇದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಲ್ಲಿರ್ತಾರೆ ಡಾಕ್ಟರ್ ಆಶ್ವಿಜ ಬಿ. ಈ ಭರವಸೆಯೊಂದಿಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ವೆರಿ ಗುಡ್ ಮಾರ್ನಿಂಗ್ ಅಗೇನ್ ಕೇಳ್ತಾ ಇದ್ರ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಹೆಲ್ಲೋ ಕರ್ನಾಟಕ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 8:47 ಆಗಿದೆ ಅಂತ. ಸೊ ಇತ್ತೀಚೆಗೆ ನಮ್ಮ ಬೆಂಗಳೂರು ಸೇರಿದಂತೆ ಭಾರತದ ಪ್ರಮುಖ ನಗರಗಳಲ್ಲಿ ಸೇಫ್ ಫುಟ್ಪಾತ್ ಕ್ಯಾಂಪೇನ್ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನ ಶುರುವಾಗಿದೆ, ಭರದಿಂದ ಸಾಕ್ತಾ ಇದೆ. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಕೂಡ ಪಾದಚಾರಿ ಮಾರ್ಗ

ಸುರಕ್ಷಿತವಾಗಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ನಡೆಯುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಅಂತ ತೀರ್ಪು ನೀಡಿದೆ. ಸೊ ಸರ್ಕಾರ ಮತ್ತು ಪಾಲಿಕೆಗಳು ತೆರವುಗೊಳಿಸ್ತಾ ಇದ್ದಾರೆ, ಪಾದಚಾರಿ ಮಾರ್ಗಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಆದರೆ ಅದರ ಜೊತೆಗೆ ನಾವು ಕೂಡ ಕೆಲವು ಸಾಮಾನ್ಯ ಜ್ಞಾನ, ಎಸ್ಪೆಷಲಿ ಕಾಮನ್ ಸೆನ್ಸ್ ಮತ್ತು ಶಿಸ್ತನ್ನು ರೂಢಿಸ್ಕೊಳ್ಬೇಕಾಗಿದೆ. ಸೊ ಈ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕಾದ್ರೆ ನಮ್ಮ ನಡಿಗೆಯನ್ನು ಹಸನುಗೊಳಿಸಲು ಒಂದಿಷ್ಟು ಟಿಪ್ಸ್ಗಳನ್ನು, ಹಾಗೆ ನಾವು ತುಂಬ ಕಾಮನ್ ಆಗಿ ಮಾಡುವಂಥ ಕೆಲವು ತಪ್ಪುಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಈ ಹೊತ್ತಿನಲ್ಲಿ. ಸೊ ಇದ್ರ ಬಗ್ಗೆ ಮಾತಾಡೋದಾದರೆ ಮೊದಲಿಗೆ ಬರೋದು ಫುಟ್ಪಾತ್ ಇರೋದು ನಡೆಯೋದಕ್ಕೆ ಮಾತ್ರ, ಆದರೆ ಹರಟೆಗೆ ಅಲ್ಲ. ಸೊ ಇತ್ತೀಚೆಗೆ ಫುಟ್ಪಾತ್ ಮೇಲೆ ನಿಂತು ಫೋನಲ್ಲಿ ಮಾತಾಡೋದಿರ್ಬೋದು, ರೀಲ್ಸ್ ಮಾಡೋದು ಅಥವಾ ಗುಂಪು ಕೊಟ್ಟುಕೊಂಡು ಹರಟೆ ಹೊಡೆಯೋದು ತುಂಬಾ ಜಾಸ್ತಿ ಆಗಿದೆ. ಸೊ ಇದರಿಂದ ಹಿಂದೆ ಬರೋರಿಗೆ ತೊಂದರೆ ಆಗುತ್ತೆ. ಫುಟ್ಪಾತ್ ಆದಷ್ಟು ಕ್ಲಿಯರ್ ಆಗ್ತಾ ಇರಬೇಕು. ಹಾಗಾಗಿ ಸ್ವಲ್ಪ ಈ ಕಡೆ ಗಮನ ಕೊಟ್ಟು ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಬೇಕು. ಹಾಗೆಯೇ ನಮ್ಮ ಕಸ ನಮ್ಮ ಜವಾಬ್ದಾರಿ. ಸೊ ಅಭಿಯಾನದಿಂದ ಫುಟ್ಪಾತ್ಗಳು ಈಗ ಕ್ಲೀನ್ ಆಗ್ತಾ ಇದೆ, ಆದರೆ ನಾವು ಕುಡಿಯುವಂಥ ಜ್ಯೂಸ್ ಕಪ್ಪು, ಕಾಫಿ ಗ್ಲಾಸು, ತಿಂಡಿ ಪ್ಲೇಟು ಅಲ್ಲಲ್ಲೇ ಬಿಟ್ಟು ಬಂದುಬಿಟ್ಟಿರ್ತೀವಿ ಕೆಲವು ಸತಿ. ಸೊ ಕಸದ ಬುಟ್ಟಿ ಸಿಗೋವರೆಗೂ ತಾಳ್ಮೆನೇ ಇರೋದಿಲ್ಲ ಇಟ್ಕೊಳ್ಳೋಕ್ಕೆ. ಸೊ ಎಲ್ಲೋ ಒಂದು ಕಡೆ ಚಿಪ್ಸ್ ಪ್ಯಾಕೆಟ್ ತಿನ್ಕೊಂಡು ಬರೋದು, ಅದು ಚಿಪ್ಸ್ ಪ್ಯಾಕೆಟು ಅಥವಾ ಚಾಕ್ಲೇಟು ರ್ಯಾಪರು ಎಲ್ಲನೂ ಖಾಲಿ ಆಗ್ತಿದ್ದಂಗೆ ಅಲ್ಲಿ ಪಕ್ಕದಲ್ಲಿ ಬಿಸಾಕ್ಬಿಡೋದು. ಸೊ ಇದನ್ನೆಲ್ಲದನ್ನು ನಾವು ಬಹಳನೇ ಅವಾಯ್ಡ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ನಿಮಗೂ ಹಾಗೆ ಅನಿಸುತ್ತಾ? ಇನ್ಯಾವ್ಯಾವ ತಪ್ಪುಗಳು ನೀವು ಜನರಲ್ ಆಗಿ ನಮ್ಮ ಸುತ್ತಮುತ್ತ ಕಾಣ್ತೀರಾ? ಇದ್ರ ಬಗ್ಗೆ ನಮ್ಮೊಂದಿಗೆ ಖಂಡಿತ ಹಂಚ್ಕೊಳ್ಳಿ. 9480909013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಸುಂದರ ಹಾಡು ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ನಿಮಗೋಸ್ಕರ ಕಿರಿಕ್ ಪಾಟಿ ಚಿತ್ರದ ಗೀತೆ ಕೇಳ್ತಾರೆ FM Rainbow.

ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರಾ. ಹಲೋ ಕರ್ನಾಟಕ, ನಾವು ಮಾತಾಡ್ತಾ ಇದ್ವಿ ಫುಟ್ಪಾತ್ ನಲ್ಲಿ ನಡಿಬೇಕಾದ್ರೆ ನಾವು ಸಾಮಾನ್ಯವಾಗಿ ಮಿಸ್ ಮಾಡುವಂತ ಕಾಮನ್ ಸೆನ್ಸ್ಗಳು ಯಾವ್ಯಾವುದು ಅಂತ. ಸೊ ಇದ್ರ ಬಗ್ಗೆ ಮಾತಾಡ್ತಿದ್ದಾಗ ಮತ್ತೊಂದು ನೆನಪಾಗೋದು ಅಂದ್ರೆ ಮೊಬೈಲ್ ಸ್ಕ್ರೀನ್ ನೋಡಿಕೊಂಡು ಮುಂದೆ ಹೋಗ್ತಾ ಇರೋದು. ಸೊ ಇತ್ತೀಚಿನ ದಿನಗಳಲ್ಲಂತೂ ಫುಟ್ಪಾತ್ ಮೇಲೆ ನಡೆಯುವಾಗ ತಲೆ ತಗ್ಗಿಸಿ ಮೊಬೈಲ್ ನೋಡೋದ್ರಿಂದ ಸಣ್ಣ ಸಣ್ಣ ಗುಂಡಿಗಳು ಅಥವಾ ಎದುರಿಗಿರೋರಿಗೆ ಡಿಕ್ಕು ಹೊಡೆಯೋದು ಸಿಕ್ಕಾಪಟ್ಟೆ ಆಗಿರುತ್ತೆ. ನೀವು ಕೂಡ ಇದನ್ನು ಬಹಳಷ್ಟು ಗಮನಿಸಿರ್ತೀರಿ ಅಂತ ಅನ್ಕೋತಾ ಇದ್ದೀನಿ. ಸೊ ಡಿಜಿಟಲ್ ಜಗತ್ತಿನಿಂದ ಸ್ವಲ್ಪ ಹೊರಬಂದು ದಾರಿಯತ್ತ ಗಮನ ಹರಿಸೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ವಾಹನ ಸವಾರರಿಗೆ ಬ್ರೇಕ್ ಹಾಕೋದು ಬಹಳ ಮುಖ್ಯ. ಸೊ ಕೆಲವು ಅಂದರೆ ಬಹಳಷ್ಟು ಕಡೆ ಈ ಸಿಗ್ನಲ್ ಇದೆ ಅಂದರೆ ರೋಡಲ್ಲಿ ನಿಂತಿರ್ತಾರೆ, ಆದರೆ ಟೂ ವೀಲರ್ಗಳು ಎಸ್ಪೆಷಲಿ, ಸೊ ಹೆಂಗೋ ಮಾಡಿ ಒಂದು ಸ್ವಲ್ಪ ಮುಂದೆ ಹೋಗ್ಬಿಡೋಣ ಅಂತ ಫುಟ್ಪಾತ್ನ ಹತ್ತಿ ಆ ಫುಟ್ಪಾತನ್ನು ಕೂಡ ರೋಡ್ ಅಂತ ಭಾವಿಸಿ ಅದ್ರ ಮೇಲೆ ಕೂಡ ರೈಡ್ ಮಾಡ್ಕೊಂಡು ಬರ್ತಾರೆ. ಸೊ ಪಾದಚಾರಿಗಳೆಲ್ಲ ನಾವೆಲ್ಲ ಒಟ್ಟಾಗಿ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಸೊ ಫುಟ್ಪಾತ್ ನಮ್ಮ ಸುರಕ್ಷಾ ಕವಚ, ಅದನ್ನು ವಾಹನ ಮುಕ್ತವಾಗಿಡೋದು ಕೂಡ ನಮ್ಮ ಕರ್ತವ್ಯ. ಮತ್ತಷ್ಟು ಮಾತಾಡೋಣ. ನೆಕ್ಸ್ಟ್ ಬೆಲ್ ಬಾಟಮ್ ಚಿತ್ರದ ಸೂಪರ್ ಹಿಟ್ ಹಾಡು ವಿಜಯ್ ಪ್ರಕಾಶ್ ಅವರ ಅಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಆಜನೀಶ್ ಲೋಕನಾಥ್ ಬಿ ಅವರ ಸಂಗೀತ, ಕೇಳ್ತಾರೆ ಎಫ್ ಎಂ ರೈನ್ಬೋ.

ಇದು ಹಲೋ ಕರ್ನಾಟಕ. ಸೊ ನಾವು ಮಾತಾಡ್ತಾ ಇದ್ವಿ ಫುಟ್ಪಾತ್ನಲ್ಲಿ ನಾವು ನಡ್ಕೊಂಡು ಹೋಗಬೇಕಾದ್ರೆ ಸಾಮಾನ್ಯವಾಗಿ ಮಿಸ್ ಮಾಡುವಂತಹ ಕಾಮನ್ ಸೆನ್ಸ್ ಪಾಯಿಂಟ್ಸ್ಗಳ ಬಗ್ಗೆ. ಸೊ ಆಗಲೇ ಹೇಳಿದ ಹಾಗೆ ಆದಷ್ಟೂ ಗಾಡಿಗಳನ್ನ ಓಡಾಡಿಸೋದಕ್ಕೆ ಬಿಡಬೇಡಿ ಅಂತ ಹೇಳಿದೆ. ಮತ್ತೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ಮನೆ ಅಥವಾ ಕಚೇರಿ ಮುಂದೆ ಫುಟ್ಪಾತ್ ಇದ್ದರೆ ಅಲ್ಲೇ ನಮ್ಮ ಕಾರು ಅಥವಾ ಬೈಕ್ಗಳನ್ನ ಪಾರ್ಕ್ ಮಾಡಿಬಿಡ್ತೀವಿ. ಸೊ ಇದು ಕೂಡ ಮಾಡಬಾರ್ದು, ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಮನೆ ಮುಂದೆ ಅಥವಾ ನಮ್ಮ ಅಂಗಡಿಗಳ ಮುಂದೆ ನಾವು ಬಹಳಷ್ಟು ಕಡೆ ನಾವು ಹೂವಿನ ಪಾಟ್ಗಳನ್ನ ಇಡೋದನ್ನು ಕಾಣ್ತೀವಿ. ಸೊ ಇದು ಕೂಡ ಓಡಾಡೋರಿಗೆ ತೊಂದರೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡು ಆದಷ್ಟು ಮನೆಯ ಒಳಗಡೆ ಅದನ್ನು ವ್ಯವಸ್ಥೆ ಮಾಡಿಕೊಳ್ಳೋ ಥರ ಮಾಡಿ, ಹಾಗೆ 1 ಕಿಲೋಮೀಟರ್ ಚಾಲೆಂಜ್ ಅಂತ ರೂಪಿಸ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಅಂದರೆ ನಮ್ಮ ಸುತ್ತಮುತ್ತ 1 ಕಿಲೋಮೀಟರ್ ಒಳಗಡೆ ಯಾವುದೇ ಜಾಗಕ್ಕೆ ನಾವು ಹೋಗಬೇಕು ಅಂದರೆ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಒಂದು 10 ನಿಮಿಷ ಮುಂದೆ ಬಿಟ್ಟು ಮುಂಚೆ ಮನೆ ಬಿಟ್ಟು ನಡ್ಕೊಂಡು ಹೋಗುವ ಅಭ್ಯಾಸವನ್ನು ಮಾಡಬೇಕು. ಸೊ ಸಣ್ಣ ಪುಟಕ್ಕೂ ನಾವು ಬೈಕ್ ತೆಗಿತೀವಿ, ಕಾರ್ ತೆಗಿತೀವಿ ಅಥವಾ ಆಟೋ ಮಾಡ್ತೀವಿ ಅಂತ ಅನ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ. ಇದರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಫುಟ್ಪಾತ್ಗೂ ಕೂಡ ಒಂದು ಗತ್ತು ಬರುತ್ತೆ. ನಿಮ್ಗೇನನ್ಸುತ್ತೆ? ಮತ್ತಷ್ಟು ಮಾತಾಡೋಣ ಅಂತ ಹೇಳ್ತಾ ಸೊ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. 9 ಗಂಟೆಗೆ ಸರಿಯಾಗಿ ವಿಶೇಷ ಸಖತ್ ಸಾಂಗ್ಸ್ ನಿಮಗೋಸ್ಕರ ಕಾಯ್ತಾ ಇದೆ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಕೇಳ್ತಾರೆ FM ರೈನ್ಬೋ.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಕೇಳ್ತಾ ಸಖತ್ ಸಾಂಗ್ ಟೈಮ್. ಇದು 9:01 ಆಗಿದೆ. ಈ ಹೊತ್ತಿನಲ್ಲಿ ನಿಮ್ಮಿಷ್ಟದ ಹಾಡುಗಳನ್ನ ಕೇಳಬಹುದು. ತಡ ಮಾಡದೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಹಾಡಬೇಕು ಅಂತ. 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಮತ್ತೊಮ್ಮೆ ಹೇಳ್ತೀನಿ, 9480901013. ಈ ಸಂಖ್ಯೆಗೆ ನೀವು ನಿಮ್ಮಿಷ್ಟದ ಹಾಡು ಜೊತೆಗೆ ನಿಮ್ಮ ಹೆಸರನ್ನ ಬರೆದು ನಮಗೆ ಕಳಿಸ್ಬೇಕು. ಮೊದಲನೇದಾಗಿ ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ಬಂದಂತಹ ಸೂಪರ್ ಹಿಟ್ ಹಾಡು ಮುಂಗಾರು ಮಳೆ 2 ಚಿತ್ರದ ಹಾಡು. ಅರ್ಮಾನ್ ಮಲಿಕ್ ಹಾಗೂ ಅನುರಾಧ ಭಟ್ ಕೂಡ ಇದಕ್ಕೆ ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸ್ಟೇ ಟ್ಯೂನ್ಡ್, ಸ್ಟೇ ಎಫ್ಎಂ ರೇನ್ಬೋ.

ಜೀವನ ಚೈತ್ರ ಚಿತ್ರದ ಸೂಪರ್ ಹಿಟ್ ಹಾಡನಾಯ್ತಾನೆ ಕೇಳಿದ್ವಿ. ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮುಗುರ್ಮಾಳಪ್ಪ ಅವರ ಸಾಹಿತಿ ಉಪೇಂದ್ರ ಕುಮಾರ್ ಅವರ ಸಂಗೀತ ಆಯಿತು ಈ ಹಾಡಿಗೆ. ಬಹಳಷ್ಟು ಜನ ಮೆಸೇಜಸ್ನ ಕಳಿಸ್ತಾ ಇದ್ದಾರೆ ತಮ್ಮ ಇಷ್ಟದ ಹಾಡುಗಳಿಗೋಸ್ಕರ. ನೀವು ಕೂಡ ನಿಮ್ಮಿಷ್ಟದ ಹಾಡುಗಳನ್ನ ಕೇಳಬಹುದು ಈ ಹೊತ್ತಿನಲ್ಲಿ. ಹಾಗಾಗಿ ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮಗೆ ಯಾವ ಹಾಡು ಬೇಕು ಅಂತ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಚಂದ್ರಶೇಖರ್ ನಾಯ್ಕ್ ಜೀವನ್ ವಿಮಾನಗರ್.

ಹೆಸರ್ಮಡು ತುಮಕೂರಿಂದ ಮೆಸೇಜ್ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಅವರು ಕೂಡ ಮೆಸೇಜ್ನ ಕಳಿಸಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇದೆ, ನೀವು ಕೂಡ ನಿಮಿಷದ ಹಾಡುಗಳನ್ನ ಈ ಹೊತ್ತಿನಲ್ಲಿ ಕೇಳಬಹುದು. ಮರಿದೆ ಮೆಸೇಜ್ ಮಾಡಿ. ಸೊ ಮುಂದೆ ಸೇವಂತಿಯೇ ಸುಂದರ ಗೀತೆ, ಸೂರ್ಯವಂಶ ಚಿತ್ರದ ಹಾಡು, ಎಸ್ ಪಿ ಬಿ ಅವರ ಧ್ವನಿಯಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ. ಕೇಳ್ತಾರೆ FM ರೇನ್ಬೋ.

ಕೇಳ್ತಾ ಇದ್ರ ರೈನ್ಬೋ ಕನ್ನಡ ಕಾಮ್ನಬಲ್ ನಲ್ಲಿ ಸಖತ್ ಸಾಂಗ್. ಈ ಹೊತ್ತಿನಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನ ನೀವು ಕೇಳಬಹುದು. ತಪ್ಪದೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಹಾಡಬೇಕು ಅಂತ. 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ಮೆಸೇಜ್ ನ ಕಳಿಸಬೇಕು, ಮರಿದ ನಿಮ್ಮ ಹೆಸರನ್ನು ಕೂಡ ಬರೆದು ಕಳಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಂಬರ್ನ, 9480901013. ಸೊ ಮುಂದೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಮಾಸ್ತಿಗುಡಿ ಚಿತ್ರದ ಸೂಪರ್ ಹಿಟ್ ಹಾಡು, ಕವಿರಾಜ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ, ಅದಾದ ನಂತರ ಎಸ್ ಜಾನಕಿ ಹಾಗೂ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಬಂದಂತಹ ಗೀತಾ ಚಿತ್ರದ ಸೂಪರ್ ಹಿಟ್ ಹಾಡು, ಚಿ ಉದಯಶಂಕರ್ ಅವರ ಸಾಹಿತ್ಯ, ಇಳಿಯರಾಜ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೈನ್ಬೋ.

0: 6266?
1: Yes.
0: Hi, Sanju.
2: Hi, Geeta.
0: Sanju, ನಾವು ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

ಕೇಳ್ತಾ FM ರೈನ್ಬೋ ಕನ್ನಡ ಕಾಮನಬೆಲ್ ನಲ್ಲಿ ಸಖತ್ ಸಾಂಗ್. ಬಹಳಷ್ಟು ಜನ ಮೆಸೇಜಸ್ ನ ಕಳಿಸಿದ್ದಾರೆ. ರಚನಾ ಸೃಜನಾ, ರಘುಪ್ರಸಾದ್, ಶೋಭಾ ಅವರು ಹೊಸಪೇಟೆಯಿಂದ, ಮಂಡಿಕಲ್ ಕೃಪಾ ಅವರು, ರೂಪಾ ಪಾಂಡುರಂಗರಾವ್ ಅವರು, ಹಾಗೂ ಶ್ರವಂತ್ ಚಿತ್ರದುರ್ಗದಿಂದ, ದತ್ತಾತ್ರೇಯ ಅವರು ಮಂಗಳೂರಿನಿಂದ, ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಲ್ಲವಳ್ಳಿ ತಾಲೂಕು ಮಂಡ್ಯದಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ವಿನೋದ್, ಸವಿತಾ ವೇದ ವಿನೋದ್ ಕುಟುಂಬದವರು ಬೆಳಗಾವಿಯಿಂದ ಮೆಸೇಜ್ ಮಾಡಿದ್ದಾರೆ. ಇದರ ಜೊತೆ ಸೀತಾರಾಮ್ ಕರ್ಕೋಡ್ ಅವರು, ಹಾಗೆ ಸಂಜಯ್ ಕುಮಾರ್ ಕೋಟೆ, ದೀಪ್ತಿ ಕೋಟೆ, ಪರಿಕೋಟೆ ಅವರು ಪುಣೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರ ಜೊತೆಗೆ ಚಿಕ್ಕೋಡಿ ತಾಲೂಕಿಂದ ಶಿರ್ಗ ಮಹಾಂತೇಶ್ ಹರಗಾಪುರಿ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ, ಅವಿನಾಶ್ ಅಂಜಲಿ, ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ, ಸಿಂಧನೂರು ಸುರೇಶ್ ಬಳೂಟಗಿ ಅವರು, ಹಾಗೆ ಮಹೇಶ್ ಅವರು ಮಂಡ್ಯದಿಂದ ಮೆಸೇಜ್ ಕಳಿಸಿದ್ದಾರೆ. ಮೂಡಲವಿಠಲಪುರ ಶಿವಮೊಗ್ಗ ಜಿಲ್ಲೆಯಿಂದ ಶ್ರೀಧರ್ ಪದ್ಮಾ ಪನ್ನಗ ಅವರು, ಹಾಗೆ ಅನಂತಕುಮಾರ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಕೆಪಿ ರೋಡ್ನಿಂದ ಗೋಪಾಲ್ ಅವರು, ಹಾಗೆ ಕಬಾಡಿ ವೆಂಕಟೇಶ್, ಕಬಾಡಿ ಇಂದ್ರ ಬಿನ್ನಿಪೇಟೆಯಿಂದ, ಸಂತೋಷ್ ತುಪದಳ ಬೆಳಗಾವಿಯಿಂದ ಮೆಸೇಜ್ ಕಳಿಸಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ನೀವು ಕೂಡ ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳಬೇಕು ಅಂದರೆ ತಪ್ಪದೇ ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮಗೆ ಯಾವ ಹಾಡಬೇಕು ಅಂತ. 9480901013 ಇದು ನಮ್ಮ ವಾಟ್ಸಾಪ್ ಸಂಖ್ಯೆ. ಮುಂದೆ ಮತ್ತೆರಡು ಸುಂದರ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರ. ಮೊದಲನೇ ಹಾಡು ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಲವ್ ಮೊಕ್ಟೇಲ್ 3 ಚಿತ್ರದ ಸೂಪರ್ ಹಿಟ್ ಹಾಡು, ಅರುಣ್ ಕುಮಾರ್ ಅವರ ಸಾಹಿತ್ಯ, ನಕುಲ್ ಅಭ್ಯಂಕರ್ ಅವರ ಸಂಗೀತ. ಹೇಳ್ತಾ ಇರಿ FM ರೈನ್ಬೋ.

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ ನಲ್ಲಿ ಸಖತ್ ಸಾಂಗ್. ಬಹಳಷ್ಟು ಜನ ಮೆಸೇಜಸ್ ನ ಕಳಿಸಿದ್ದಾರೆ. ಪದ್ಮಜಾ ಶರತ್ ಭಿಡೆ ಅವರು ಹಂಪಿನಗರದಿಂದ, ಸತೀಶ್ ಉಡುಪಿಯಿಂದ, ಗುರುಮೂರ್ತಿಯವರು, ಅನಿತಾ, ಅಶ್ವಿಕಾ, ಅನ್ವಿಕಾ ಅವರು ಸಹಕಾರ ನಗರ್ ಬೆಂಗಳೂರಿನಿಂದ ಮೆಸೇಜ್ ಕಳಿಸಿದ್ದಾರೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ನಾಗರಾಜ್ ಅವರು ಬಿ ಟಿ ಎಂ ಲೇಔಟ್ನಿಂದ, ರೂಪಾ ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ ಅವರು ಶಿರಾದಿಂದ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಅವರು, ಸುಭಾನ್ ಕೋರಿ ಅವರು ಹಂಪಸಾಗರದಿಂದ, ಕಲಬುರಗಿ ಜಿಲ್ಲೆ ಕಡಗಂಜಿಯಿಂದ ಧರ್ಮಣ್ಣ ಧನ್ನಿ ಅವರು, ರವೀಂದ್ರ ಹೆಮ್ಮಿಗೆಪುರ ಕೆಂಗೇರಿಯಿಂದ, ಅರುಣ ಮೈತ್ರಿ ಜೆಸಿ ನಗರ್ನಿಂದ, ದೇವಾನಂದ್ ಇಟ್ಗಿ ಅವರು ಶಿವಮೊಗ್ಗದಿಂದ ಮೆಸೇಜ್ ಕಳಿಸಿದ್ದಾರೆ, ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ಕೊಪ್ಪಳ ತಾಲೂಕಿನ ಇಂದರ್ಗಿ ಮಹೇಶ್ ಶುಗಾರ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ, ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರಿನಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇದೆ. ನಿಮ್ಮಿಷ್ಟದ ಹಾಡುಗಳು ನಿಮಗೋಸ್ಕರ ಅಂತ ಹೊತ್ತಿನಲ್ಲಿ ಪ್ರಸಾರ ಆಗ್ತಾ ಇದೆ. ಸೊ ಇತ್ತಾನೆ ಒಂದು ಸೂಪರ್ ಹಿಟ್ ಹಾಡು, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳ್ಕೊಂಡು ಬಂದ್ವಿ. ಚಿವದೇಶ್ಕರ್ ಅವರ ಸಾಹಿತ್ಯ ಇತ್ತು, ರಾಜನಾಗೇಂದ್ರ ಅವರ ಸಂಗೀತ ಇತ್ತು ಈ ಹಾಡಿಗೆ. ನಾನಿನ್ನ ಮರೆಯಲಾರೆ ಚಿತ್ರದ ಸೂಪರ್ ಹಿಟ್ ಹಾಡಾಗಿತ್ತಿದ್ದು. ಸೊ ಇನ್ನು ಮುಂದೆ ಯಾವ ಹಾಡನ್ನ ನಾವು ಪ್ರಸಾರ ಮಾಡ್ತಿದ್ದೀವಿ ಅಂತ ಕೇಳಿದ್ರೆ, ಮುಂದಿನ ರಿಕ್ವೆಸ್ಟ್ ಪಂಚತಂತ್ರ ಚಿತ್ರದ ಸೂಪರ್ ಹಿಟ್ ಹಾಡು, ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ. ಅದಾದ ನಂತರ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಬಂದಂತಹ ನೆನಪಿರಲಿ ಚಿತ್ರದ ಸೂಪರ್ ಹಿಟ್ ಹಾಡು, ಹಂಸಲೇಖ ಅವರ ಸಾಹಿತ್ಯ ಇದೆ ಹಾಡಿಗೆ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಖತ್ ಸಾಂಗು. ಬಹಳಷ್ಟು ಜನರ ಮೆಸೇಜಸ್ ಬಂದಿದೆ. ಮಹಾಲಿಂಗಪುರದಿಂದ ಏನೋ ದೀನ್ ಬಣಹಟ್ಟಿ ಮುಮ್ತಾಜ್ ಬಣಹಟ್ಟಿ ಅವರು, ನಾಗೇಂದ್ರ ತಾವರಕೆರೆ ಕುಣಿಗಲ್ ತಾಲೂಕಿಂದ, ಚಿದಾನಂದ್ ಟಿವಿ ಸರ್ಕಲ್ ಹೊಸದುರ್ಗದಿಂದ, ಸುಧಾಜನ್ ಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು NES ಬಡಾವಣೆ ಹೊಸದುರ್ಗದಿಂದ, ವಿಕಾಸ್ ಹಾಗರಿ ಅವರು ಬೊಮ್ಮನಹಳ್ಳಿಯಿಂದ, ಶ್ರುತಿ ಸಾಯಿತನಯ್ಯ ಅವರು ಚಿತ್ರದುರ್ಗದಿಂದ, ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ, ನಂದಿನಿ ಮಾಲ್ತೇಶ್ ಶ್ರೀಧರ್ ಶಶಿಧರ್ ಅವರು ಸಾಗರದಿಂದ, ರಾಮರತ್ನ ರಾಜೇಶ್ವರಿ ರಾಜರಾಜೇಶ್ವರಿ ನಗರದಿಂದ ಮೆಸೇಜ್ ಕಳಿಸಿದ್ದಾರೆ, ಸತೀಶ್ ಕುಮಾರ್ ಶಾಂತಮ್ಮ ಅವರು ದೇವರಾಯನದುರ್ಗದಿಂದ, ಚಂದ್ರಶೇಖರ್ ಪ್ರಮೀಳಾ ಸುವರ್ಣ ಪ್ರವೀಣ್ ಅವರು ಥಣಿಸಂದ್ರದಿಂದ, ಅಕ್ಷತಾ ವಾಣಿ ಶ್ರೀ ಸೀತಾರಾಮಪಾಳ್ಯದಿಂದ, ಹಾಗೆ ವಿದ್ಯಾರಣ್ಯಪುರದಿಂದ ಚಂದ್ರಶೇಖರ್ ರಿಷಭ್ ಜಯಲಕ್ಷ್ಮಿ ಅಂಜನ್ ಕುಮಾರ್ ಅವರು ಕೂಡ ಮೆಸೇಜ್ನ ಕಳಿಸಿದ್ದಾರೆ. ಸೊ ಇನ್ನು ಸಮಯ ನೋಡಿದ್ರೆ 9:56 ಆಗಿದೆ. ಇವತ್ತಿನ ಸಖತ್ ಸಾಂಗ್ ಅನ್ನು ಮುಗಿಸುವಂತಹ ಸಮಯ ಬಂದಿದೆ. ಕಡೆಯದಾಗಿ ನಿಮ್ಮ ಮತ್ತೊಂದು ರಿಕ್ವೆಸ್ಟ್, ಅಧ್ಯಕ್ಷ ಚಿತ್ರದ ಸೂಪರ್ ಹಿಟ್ ಹಾಡು ಪುನೀತ್ ರಾಜ್ಕುಮಾರ್ ಹಾಗೂ ಎಲ್ ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಚೊನ್ನೆ ಅವರ ಸಂಗೀತ. ಸೊ ಇದರೊಂದಿಗೆ ನಮ್ಮ ಇವತ್ತಿನ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗಿದ್ದೆ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಮತ್ತೊಮ್ಮೆ ವೆರಿ ಗುಡ್ ಮಾರ್ನಿಂಗ್. ಸ್ಟುಡಿಯೋ ಸಮಯ ಹೇಳ್ತಾ ಇದೆ 10:02 ಆಗಿದೆ ಅಂತ. ಸೊ ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಕಾರ್ಯಕ್ರಮವನ್ನು ಶುರು ಮಾಡೋಣ. ನಾನು ಈ ಹೊತ್ತಿನಲ್ಲಿ ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಮೊದಲನೇದಾಗಿ ಆಕಾಶ್ ಚಿತ್ರದ ಸೂಪರ್ ಹಿಟ್ ಹಾಡು ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ. ಸೊ ಏನರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಈ ಹಾಡಿನ

ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ಚದ್ರ ಸಿನಿ ಚಿಟೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 10:09 ಆಗಿದೆ ಅಂತ. ಇಂಪಾದ ಹಾಡನ್ನ ಕೇಳ್ಕೊಂಡು ಬಂದ್ವಿ. ಸೊ ಇವತ್ತು ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಒಂದು ಸಣ್ಣ ಗ್ಲಿಮ್ಸ್ ಸಿಕ್ಕಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಎನಿವೇ, ಇವತ್ತಿನ ನಮ್ಮ ಶೋನಲ್ಲಿ ನಾವು ಯಾವ ಕವಿಯ ಲೇಖನದಿಂದ ಮೂಡಿ ಬಂದಂತಹ ಪದಗಳು ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಮಾಡಿತ್ತು, ಯಾರ ಹಾಡುಗಳು ನಮ್ಮ ಬ್ರೇಕಪ್ ನೋವಿಗೆ ಮದ್ದಾಗಿತ್ತು, ಯಾರ ಟ್ಯೂನ್ಗಳು ನಮ್ಮನ್ನು ಪ್ರೀತಿಯ ಲೋಕದಲ್ಲಿ ತೇಲಿಸ್ತಾ ಇತ್ತು, ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಹೆಮ್ಮೆಯ ಪ್ರೇಮ ಕವಿ ಕೆ ಕಲ್ಯಾಣ್. ಸೊ ಇವರ ಬಗ್ಗೆ ಮಾತಾಡೋದಕ್ಕೆ ಬಹಳಷ್ಟಿದೆ. ನೀವು ಕೂಡ ನಿಮಗೆ ಕಲ್ಯಾಣ್ ಅವರ ಯಾವ ಸಾಂಗ್, ಯಾವ ಹಾಡು ಬಹಳ ಇಷ್ಟವಾಗುತ್ತೆ, ಬಹಳ ಕಾಡ್ತಿದೆ ಅಂತ ನಮ್ಮೊಂದಿಗೆ ಖಂಡಿತ ಹಂಚ್ಕೊಳ್ಬೋದು. 9480909013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮುಂದೆ ಅಮೃತ ವರ್ಷಿಣಿ ಚಿತ್ರದ ಸೂಪರ್ ಹಿಟ್ ಹಾಡು ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಇದೆ. ಹಾಡಿಗೆ ಕೇಳ್ತಾರೆ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ನಾವು ಮಾತಾಡ್ತಾ ಇದ್ವಿ ಇವತ್ತು ಕೆ ಕಲ್ಯಾಣ್ ಅವರ ಬಗ್ಗೆ. ಚಂದನವನದ ಅಕ್ಷರ ಲೋಕದ ಸಾರ್ವಭೌಮ, ಕರಾವಳಿಯಿಂದ ಕಲ್ಯಾಣದವರೆಗೆ ಪ್ರತಿ ಪ್ರೇಮಿಯದೆಯಲ್ಲೂ ಕೂಡ ಕಾವ್ಯದ ದೀಪ ಹಚ್ಚಿದಂತಹ ಕವಿ. ಬರೀ ಪದಗಳನ್ನ ಜೋಡಿಸೋದು ಸಾಹಿತ್ಯವಲ್ಲ, ಪದಗಳಿಗೆ ಆತ್ಮ ತುಂಬೋದು ಸಾಹಿತ್ಯ ಅಂತ ಜಗತ್ತಿಗೆ ತೋರಿಸ್ಕೊಟ್ಟವರು. ಸೊ ಕಲ್ಯಾಣ್ ಅವರು ಹುಟ್ಟಿದ್ದು ಮಧ್ಯಮ ವರ್ಗದ ಸಂಸ್ಕಾರಯುತ ಕುಟುಂಬದಲ್ಲಿ. ಬಾಲ್ಯದಲ್ಲೇ ತಂದೆ ಶಿಸ್ತು ಮತ್ತು ತಾಯಿಯ ಅಕ್ಷರ ಪ್ರೇಮ ಇವರನ್ನ ಕೈ ಹಿಡಿದು ನಡೆಸ್ತಂತೆ. ಕಲ್ಯಾಣ್ ಅವರು ಸದಾ ಹೇಳ್ತಾ ಇದ್ದಿದ್ದು ಮಾತು ಒಂದು ನೆನಪಿಗೆ ಬರುತ್ತೆ, ನನ್ನ ತಾಯಿ ನನಗೆ ಕೊಟ್ಟಂತಹ ಅಕ್ಷರ ಜ್ಞಾನವೇ ಇವತ್ತು ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ನನಗೆ ಜಾಗ ಮಾಡಿಕೊಟ್ಟಿದೆ ಅಂತ ಹೇಳ್ತಾರೆ. ತಾಯಿಯ ಪ್ರೀತಿಯೇ ಅವರ ಪ್ರತಿಯೊಂದು ಕಾವ್ಯದ ಮೊದಲ ಸಾಲು ಅಂತ ಕೂಡ ಅವರೇ ಹೇಳಿದ್ದಾರೆ. ಸೊ ಬನ್ನಿ ಹಾಗಿದ್ರೆ ಮುಂದಿನ ಹಾಡನ್ನ ಕೇಳುವ ಸಮಯ. ಇಡೀ ಭಾರತವೇ ತಿರುಗಿ ನೋಡುವಂತೆ ಮಾಡಿದ ಇಳಿಯರಾಜ ಮತ್ತು ಕಲ್ಯಾಣ್ ಅವರ ಕಾಂಬಿನೇಷನ್ನಲ್ಲಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಐಕಾನಿಕ್ ಹಾಡು. ಸೊ ಚಿತ್ರ ಅವರ ಧ್ವನಿಯಲ್ಲಿ, ಅದ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ, ಅದಾದ ನಂತರ ಮತ್ತೊಂದು ಸುಂದರ ಗೀತೆ ನಿನ್ನೆ ಪ್ರೀತಿಸುವೆ ಚಿತ್ರದ ಹಾಡು, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ. ಕೇಳ್ತಾ ಇರಿ ಎಫ್ಎಂ ರೈನ್ಬೋ.

ಕೇಳ್ತಾ ಇದ್ರ ಸಿನಿ ಚಿಟ್ಟೆ ಕಾರ್ಯಕ್ರಮ. ನಾವು ಮಾತಾಡ್ತಾ ಇದ್ವಿ ಕೆ ಕಲ್ಯಾಣ್ ಅವರ ಬಗ್ಗೆ. ಕೆ ಕಲ್ಯಾಣ್ ಕೇವಲ ಕವಿಯಷ್ಟೇ ಅಲ್ಲ, ಅವರೊಬ್ಬ ಅದ್ಭುತ ರಾಗ ಸಂಯೋಜಕ ಕೂಡ ಹೌದು. ಸಾಹಿತ್ಯ ಮತ್ತು ಸಂಗೀತದ ನಡುವೆ ಇರುವಂತಹ ಸೂಕ್ಷ್ಮ ಸಂವಹನ ಅವರಿಗೆ ಗೊತ್ತು. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಮೂಲಕ ಅವರು ಸಂಗೀತ ನಿರ್ದೇಶಕರಾಗಿ ಇಡೀ ಕರ್ನಾಟಕವೇ ತಲೆದೂಗುವಂತೆ ಮಾಡಿದರು. ಈ ಸಾಧನೆಗೆ ಸಿಕ್ಕ ಬಹುದೊಡ್ಡ ಗೌರವ ಅಂದರೆ ಈ ಚಿತ್ರಕ್ಕೆ, ಅಂದರೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಅತ್ಯುತ್ತಮ ಸಂಗೀತ ನಿರ್ದೇಶನಕ್ಕಾಗಿ ಕಲ್ಯಾಣ್ ಅವರಿಗೆ ಪ್ರತಿಷ್ಠಿತ ಫಿಲ್ಮ್ ಫೇರ್ ಪ್ರಶಸ್ತಿ ಒಲಿತು. ಹಾಗೆಯೇ ಅತ್ಯುತ್ತಮ ಸಾಹಿತ್ಯಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಇವರ ಮುಡಿಗೇರಿತು. ಆದರೆ ಈ ಪ್ರಶಸ್ತಿಗಳ ಬಗ್ಗೆ ಕಲ್ಯಾಣ್ ಹೇಳೋದೇ ಬೇರೆ. ಪ್ರಶಸ್ತಿಗಳು ಹೊಣೆಗಾರ

ಹೆದರಿಕೆಯನ್ನು ಹೆಚ್ಚಿಸುತ್ತೆ, ಅಹಂಕಾರವನ್ನಲ್ಲ ಅಂತ ಹೇಳ್ತಾರೆ. ಎಷ್ಟು ಚಿನ್ನದಂಥ ಮಾತು ಅನ್ಸುತ್ತಲ್ಲ. ಮತ್ತೆರಡು ಸುಂದರ ಗೀತೆಗಳು, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಹಾಡು ಮೊದಲನೇದಾಗಿ. ಎಸ್ ಪಿ ಬಿ ಹಾಗೂ ಸಂಗಣಿಗರು ಇದಕ್ಕೆ ಧನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ ಈ ಹಾಡಿಗೆ. ಅದಾದ ನಂತರ ಪ್ರೇಮ ಚಿತ್ರದ ಮತ್ತೊಂದು ಸುಂದರ ಗೀತೆ, ಪದ್ರಿ ಪ್ರಸಾದ್ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ ಈ ಹಾಡಿಗೆ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ಸ್ಟುಡಿಯೋ ಸಮಯ ಹೇಳ್ತಾ ಇದೆ 10:44 ಆಗಿದೆ ಅಂತ. ಬಹಳಷ್ಟು ಜನ ಮೆಸೇಜಸ್ನ ಕಳಿಸಿದ್ದಾರೆ, ಕಲ್ಯಾಣ್ ಅವರ ಎಲ್ಲ ಹಾಡುಗಳು ನನಗಿಷ್ಟ ಅಂತ ಹೇಳ್ತಾ ಇದ್ದಾರೆ, ಶ್ವೇತಾ ಎಸ್ ರಾವ್ ಸುಳಿಯಿಂದ. ಹಾಗೆ ಪ್ರೇಮ ಕವಿ ಕೆ ಕಲ್ಯಾಣ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವರ ಅಮೃತ ವರ್ಷಿಣಿ ಹಾಡುಗಳು ಬಹಳ ಇಷ್ಟವಾಗತ್ತೆ, ಅವರ ಸಂಗೀತ ಗೀತೆ ರಚನೆ ಅಚ್ಚುಮೆಚ್ಚು ನಮಗೆ. ಕಲ್ಯಾಣಿ, ಚಂದ್ರಮುಖಿ, ಪ್ರಾಣಸಖಿ, ತಾಯಿ ಕೊಟ್ಟ ಸೀರೆ, ತುತದ ಹಾಡುಗಳು, ಸಂಗೀತ ಗೀತೆಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶೈಲಾ ರಾಜೇಶ್ ಚನ್ನನಕುಂಟೆ ಶಿರಾದಿಂದ, ಥ್ಯಾಂಕ್ ಯು ಮೇಡಮ್, ನಿಮ್ಮ ಮೆಸೇಜ್ ನಮಗೆ ತಲುಪಿದೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಮೆಸೇಜ್ ಕಳಿಸಿದ್ದಾರೆ, ನಮಗೆ ಬಹಳ ಇಷ್ಟವಾಗ್ತಾ ಇದೆ ಹಾಡುಗಳೆಲ್ಲ ಅಂತ ಹೇಳ್ತಾ ಇದ್ದಾರೆ. ಹರಿಹರನ್ ಅವರು ವಿಜ್ಞಾನ ನಗರದಿಂದ ಕೆ ಕಲ್ಯಾಣ್ ಅವರ ಬಗ್ಗೆ ಬರೆದಿದ್ದಾರೆ. ಸೊ ತಮ್ಮ ಸುದೀರ್ಘ ಜೀವನದಲ್ಲಿ ಇವರು ಹಂಸಲೇಖ, ಇಳಿಯರಾಜ, ಎ.ಆರ್. ರೆಹಮಾನ್ ಸೇರಿದಂತೆ ಅನೇಕ 100 ಹೆಚ್ಚು ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿ 3,000+ ಹಾಡುಗಳನ್ನ ಬರೆದಿದ್ದಾರೆ ಅಂತ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದಾರೆ. ಥ್ಯಾಂಕ್ ಯು ನಿಮ್ಮ ಮೆಸೇಜ್ಗೆ. ಕನ್ನಡ ಚಂದನವನದಲ್ಲಿ ಮಹಾನ್ ಘಟಾನುಘಟಿ ಸಾಹಿತಿಗಳ ನಡುವೆ ಬಂದಿರುವಂತಹ ನಮ್ಮ ಕಲ್ಯಾಣ್ ಯಶಸ್ವಿಯಾಗಿ ಒಳ್ಳೆಯ ಹಾಡುಗಳನ್ನು ನೀಡಿದ್ದಾರೆ, ನಮಗೆ ಬಹಳ ಖುಷಿಯಾಗುತ್ತೆ ಅವ್ರ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಇಂದ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರ್ನಿಂದ ಮೆಸೇಜ್ ಕಳಿಸಿದ್ದಾರೆ, ಅಮೃತ ವರ್ಷಿಣಿ ಚಿತ್ರದ ಹಾಡು ನನಗೆ ಬಹಳ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಮೆಸೇಜ್ನ ಓದಿ ನಿಜಕ್ಕೂ ನಮಗೂ ಕೂಡ ಬಹಳ ಖುಷಿಯಾಗಿದೆ. ಸೊ ಕಲ್ಯಾಣ್ ಅವರ ಬದುಕು ಎಲ್ಲರ ಬದುಕಿನ ಹಾಗೆ ಹೂವಿನ ಹಾಸಿಗೆ ಆಗಿರಲಿಲ್ಲ. ಸೊ ಸಾಕಷ್ಟು ಕಣ್ಣೀರು, ಏಳು ಬೀಳುಗಳನ್ನು ಕಂದಿದ್ದಾರೆ. ಆದರೆ ನೋವಿನ ಸಂದರ್ಶನದಲ್ಲಿ ಅವರು ಹೇಳಿದ್ದು ಒಂದು ಮಾತು ಯಾವಾಗಲೂ ನೆನಪಿಟ್ಕೊಳ್ಳೋ ಹಾಗೆ ಮಾಡುತ್ತೆ. ನೋವು ನನ್ನನ್ನು ಗಟ್ಟಿಯಾಗಿಸ್ತು, ನನಗೆ ದ್ರೋಹ ಮಾಡಿದವ್ರಿಗೂ ಕೂಡ ನಾನು ಒಳ್ಳೆಯದನ್ನೇ ಬಯಸ್ತೀನಿ, ಯಾಕಂದರೆ ಅವರು ನನ್ನ ಕಾವ್ಯಕ್ಕೆ ಹೊಸ ಆಯಾಮವನ್ನು ಕೊಟ್ಟರು ಅಂತ ಹೇಳ್ತಾರೆ. ಸೊ ನೋವಿನ ತೀವ್ರತೆಯನ್ನು ಸಾರುವ ಕಿಚ್ಚ ಸುದೀಪ್ ಅವರ ಬದುಕನ್ನೇ ಬದಲಾಯಿಸಿದ ಹುಚ್ಚ ಸಿನಿಮಾದ ಒಂದು ಭಾವನಾತ್ಮಕ ಸಾಲುಗಳನ್ನು ಕೇಳುವ ಸಮಯ ಇದು. ಸೊ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಬಂದಂತಹ ಸುಂದರ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ. ಕೇಳ್ತಾರೆ FM ರೈನ್ಬೋ.

ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ಚಿತ್ರರಂಗದಲ್ಲಿ ಕಲ್ಯಾಣ್ ಅವರಿಗೆ ಯಾವುದೇ ಹಮ್ಮು ಬಿಮ್ಮು ಇಲ್ಲ. ಹೊಸ ಗಾಯಕರು ಹೊಸ ನಿರ್ದೇಶಕರು ಬಂದರೆ ಸಾಕು, ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾರೆ. ಸೊ ಅದೆಷ್ಟೋ ಯುವ ಪ್ರತಿಭೆಗಳು ಇವರು ಇವತ್ತು ಚಂದನವನದಲ್ಲಿ ಮಿಂಚುತ್ತಿರೋದ ಹಿಂದೆ ಕಲ್ಯಾಣ್ ಅವರ ಆಶೀರ್ವಾದದ ಹಸ್ತವಿದೆ ಅನ್ನೋದು ಕೂಡ ಸತ್ಯ. ಇಂದಿನ ಜನರೇಷನ್ ಪ್ರೀತಿಯ ಬಗ್ಗೆ ಕಲ್ಯಾಣ್ ಅವರ ಅಭಿಪ್ರಾಯ ತುಂಬಾ ಮಾರ್ಮಿಕವಾಗಿದೆ ಅನ್ಸುತ್ತೆ. ಇವತ್ತು ಪ್ರೀತಿ ತುಂಬ ಸುಲಭವಾಗಿಬಿಟ್ಟಿದೆ, ಆದರೆ ಪ್ರೀತಿ ಅಂದರೆ ಕೇವಲ ಆಕರ್ಷಣೆ ಅಲ್ಲ, ಅದೊಂದು ಜೀವನದ ಜವಾಬ್ದಾರಿ. ಒಬ್ಬರ ಕಣ್ಣೀರನ್ನು ಒರೆಸಲಾಗದಿದ್ದರೆ ಆ ಪ್ರೀತಿಗೆ ಯಾವುದೇ ಅರ್ಥವಿಲ್ಲ ಅಂತ ಹೇಳ್ತಾರೆ. ಸೊ ಕಲ್ಯಾಣ್ ಅವರ ಪ್ರತಿಯೊಂದು ಮಾತಿನಲ್ಲೂ ಕೂಡ ಕನ್ನಡದ ಗತ್ತು ಇರುತ್ತೆ. ನನಗೆ ಬೇರೆ ಭಾಷೆಗಳಲ್ಲಿ ಅವಕಾಶ ಬಂದಾಗಲೂ ನಾನು ಕನ್ನಡವನ್ನೇ ಆರಿಸ್ಕೊಂಡೆ ಅಂತ ಹೇಳ್ತಾರೆ. ನನ್ನ ಕನ್ನಡ ಮಣ್ಣಿನ ಋಣವನ್ನು ನಾನು ತೀರಿಸಬೇಕು ಅನ್ನುವ ಅವರ ಮಾತಿನಲ್ಲಿ ಕನ್ನಡದ ಮೇಲಿನ ಅಚಲ ಭಕ್ತಿ ನಿಜಕ್ಕೂ ಎದ್ದು ಕಾಣುತ್ತೆ ಅಲ್ವಾ. ಸೊ ಕಲ್ಯಾಣ್ ಅವರ ವ್ಯಕ್ತಿತ್ವದ ಇನ್ನೊಂದು ಮುಖ ಇದೆ, ಏನಂದರೆ ಸದ್ದಿಲ್ಲದೆ ಎಷ್ಟೋ ಅನಾಥಾಶ್ರಮಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಧನ ಸಹಾಯವನ್ನು ಕೂಡ ಮಾಡ್ತಾರೆ. ಬಲಗೈಲಿ ಕೊಟ್ಟಿದ್ದು ಎಡಗೈ ಕಿಳಿಬಾರ್ದು ಅನ್ನುವ ಒಂದು ತತ್ವ ಇದೆಯಲ್ಲ, ಅದನ್ನು ಅಕ್ಷರಶಃ ಪಾಲಿಸ್ತಾರೆ ಇವರು. ಕೆ ಕಲ್ಯಾಣ್ ಅವರ ಮಾಸ್ ಸಾಂಗ್ ಕಾಂಬಿನೇಷನ್ ಕೂಡ ಕೇಳುವಂತಹ ಸಮಯ ಇದು. ಸೊ ಎನಿವೇ, ಕಣ್ಣೀರಲ್ಲೂ ಕಾವ್ಯದ ರಸದೌತಣ ಬಡಿಸಿದಂತಹ ಕನ್ನಡಿಗರ ಹೃದಯದಲ್ಲಿ ಪ್ರೇಮ ಕವಿಯಾಗಿ ಶಾಶ್ವತವಾಗಿ ನೆಲೆಸಿರುವಂತಹ ಕೆ ಕಲ್ಯಾಣ್ ಅವರ ಬದುಕು ನಮ್ಮೆಲ್ಲರಿಗೂ ಒಂದು ಅದ್ಭುತ ಪಾಠ. ಸೊ ಅವರ ಲೇಖನಿಯಿಂದ ಇನ್ನೂ ಸಾವಿರಾರು ಗೀತೆಗಳು ಮೂಡಿಬರಲಿ ಅಂತ ಹಾರೈಸ್ತಾ ಸೊ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ತನಕ ನಾನು ನಿಮ್ಮ ಗೆಳತಿ ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಕೇಳ್ತಾ ಇರಿ ಎಫ್ಎಂ ರೈನ್ಬೋ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
5: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
4: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
6: ಸಣ್ಣ ತೆರೆಯ ಧಾರಾವಾಹಿ ನೆನಪು,
4: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ನಮಸ್ತೆ. ನೀವು ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 11:02:39. ಈ ಸಮಯದ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದ ಸ್ವಾಗತವನ್ನ ಹೇಳ್ತಾ ಇರೋದು ನಾನು ಆರ್ಜೆ ಸಿಂಧು. ಸ್ನೇಹಿತರೆ, ಈ ಸಮಯದ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆಯೇ ಆಪ್ ಕಿ ಪಸಂದ್ ಕಾರ್ಯಕ್ರಮ. ಆಪ್ ಕಿ ಪಸಂದ್ ಕಾರ್ಯಕ್ರಮ ಹಳೆಯ ಹಿಂದಿ ಹಾಡುಗಳನ್ನ, ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳುವಂತಹ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಹಾಡುಗಳನ್ನ ಈ ಸಮಯದಲ್ಲಿ ಕೇಳೋದಿಕ್ಕೆ ಕಾರ್ಯಕ್ರಮಕ್ಕೆ ನೀವು ಸಂದೇಶವನ್ನ ಕಳಿಸಬಹುದು ವಾಟ್ಸ್ಆಪ್ ಮೂಲಕ 9480901013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನ ಕಳಿಸಬಹುದು. ನೀವು ಕೇಳಲು ಇಷ್ಟಪಡುವಂತಹ ಹಾಡು, ಹಾಗೆ ಚಿತ್ರದ ಹೆಸರು ಮತ್ತು ನಿಮ್ಮ ಹೆಸರನ್ನ ಬರೆದು ಕಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗೇನೆ ಕಾರ್ಯಕ್ರಮದಲ್ಲಿ ನೀವು ನಮ್ಮೊಂದಿಗೆ ಮಾತನಾಡಬಹುದು ಸಹ, ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವ ಮೂಲಕ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802228126. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 0802228126. ಈ ಸಂಖ್ಯೆಗೆ ನೀವು ಕರೆಯನ್ನು ಸಹ ಮಾಡಬಹುದು. ಕರೆ ಮಾಡಿ ನಮ್ಮೊಂದಿಗೆ ನಿಮ್ಮ ನೆಚ್ಚಿನ ಗೀತೆ ಯಾವುದು, ಯಾವ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಆರ್ ಜೆ ಸಿಂಧು.

ಸ್ನೇಹಿತರೆ, ಹಮರಾಜ್ ಹಾಗೂ ಜವಾನಿ ದಿವಾನಿ ಚಿತ್ರದ ಎರಡು ಸೂಪರ್ ಹಿಟ್ ಹಾಡುಗಳನ್ನು ಕೇಳಿ ಬಂದ್ರಿ. ಇಂದು ಹಿಂದಿ ಚಿತ್ರರಂಗದ ದಿಗ್ಗಜ ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕ ಗುರುದತ್ ಹಾಗೂ ಮೇರುನಟ ಸಂಜೀವ್ ಕುಮಾರ್ ಅವರ ಹುಟ್ಟಿದ ದಿನ. ಅವರ ಜನ್ಮದಿನದಂದು ಅವರು ಅಭಿನಯಿಸಿದಂತಹ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ. ಮುಂದೆ ಮೂಡಿ ಬರ್ತಾ ಇದೆ ಕಾಗಜ್ ಕೆ ಫೂಲ್ ಚಿತ್ರದ ಹಾಡು, ಗೀತಾ ದತ್ತವರ ಧ್ವನಿಯಲ್ಲಿ ಎಸ್ ಟಿ ಬರ್ಮನ್ ಅವರ ಸಂಗೀತ.

अब तक हम आह भरेंगे, आजाद को बातें करेंगे, छुप के मुलाकात करेंगे।

ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೇವೆ. ಮಂಚಾಲಿ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಕಿಶೋರ್ ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಇದ್ದಂತಹ ಹಾಡು, ಆನಂದ್ ಬಕ್ಷಿ ಅವರ ಸಾಹಿತ್ಯ ಹಾಗೂ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತವಿದ್ದಂತಹ ಹಾಡನ್ನ ಕೇಳಿ ಬಂದ್ರಿ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು, ನಮಗೆ ಹಲವಾರು ಕೇಳುಗರು ನಮಗೆ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸಿದ್ದಾರೆ ಶಿವಣ್ಣ ಟೇಲರ್, ಕಾಮನಕೆರೆ ಹುಂಡಿ ಮೈಸೂರಿನಿಂದ ಸಂದೇಶವನ್ನ ಕಳಿಸಿ ಅವರ ಇಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ದೇವನಂದ ಇಟಗಿ ಶಿವಮೊಗ್ಗದಿಂದ, ಹಾಗೆ ಮುಕುಂದ ರೂಪ ರಮೇಶ್ ಮಠ ಕೋರಮಂಗ್ಲ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ದಿವಾಕರ್ ಶೆಣೈ ಅವರು ಮೂಡುಬಿದ್ರೆಯಿಂದ. ಹಾಗೇನೆ ಮುಂದಿನ ಸಂದೇಶ ಬಂದಿದೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಅವರ ಇಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ ಯಾರಿದು, ಸುಧಾ ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ರಾಮಕೃಷ್ಣ ರೆಡ್ಡಿ ಅವರು ಸಹ ಸಂದೇಶವನ್ನು ಕಳಿಸಿದ್ದಾರೆ, ಅವರ ಇಷ್ಟದ ಗೀತೆಗೋಸ್ಕರ. ರಘುನಾರಾಯಣ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದರೆ, ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರುಮಡಿ, ಮಧುಮತಿ ಕರುಮಡಿ ಇವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿ ಅವರ ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವು ರಿಕ್ವೆಸ್ಟ್ ಮಾಡ್ತಾ ಇರುವಂತಹ ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೋಸ್ಕರ ಇರುವಂತಹ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನೀವೇ ಮೆಚ್ಚಿದ ಗೀತೆ ಬರ್ತಾ ಇದೆ. ಮೇರಾ ನಾಮ್ ಜೋಕರ್ ಚಿತ್ರದ ಹಾಡು, ಮುಖೇಶ್ ಅವರ ಧ್ವನಿಯಲ್ಲಿ ಹಸರತ್ ಜೈಪುರಿ ಅವರ ಸಾಹಿತ್ಯ ಹಾಗೂ ಶಂಕರ್ ಜೈಕಿಶನ್ ಅವರ ಸಂಗೀತ.

ಕೇಳ್ತಾ ಇದ್ದೀರಿ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 11:32:23. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳ್ತಾ ಸಾಗ್ತಾ ಇದ್ದೇವೆ. ನಮಗೆ ನಮ್ಮ ಕೇಳುಗರ ಸಂದೇಶದ ಮಹಾಪೂರವೇ ಹರಿದು ಬಂದಿದೆ. ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡುವ ಸಮಯ. ಸಂದೇಶವನ್ನ ಕಳಿಸಿದ್ದಾರೆ ರೂಪಾ ಪಾಂಡುರಂಗರಾವ್ ಶವಂತ್ ಅವರು ಚಿತ್ರದುರ್ಗದಿಂದ. ಹಾಗೇನೆ ಮುಂದಿನ ಸಂದೇಶ ಬಂದಿದೆ ಎನ್ನ ಪ್ರಸಾದ್ ರಾಜಾಜಿನಗರದಿಂದ. ಇವರು ಹೇಳ್ತಾ ಇದ್ದಾರೆ ಇವತ್ತು ಸಂಜೀವ್ ಕುಮಾರ್ ಹಾಗೂ ಗುರುದತ್ ಅವರ ಹುಟ್ಟುಹಬ್ಬ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಅವರ ಅಭಿನಯದ ಗೀತೆಗಳನ್ನು ಸಹ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಪ್ರಸಾರ ಮಾಡಿದ್ದೀವಿ ಆಲ್ರೆಡಿ ಕಾರ್ಯಕ್ರಮದಲ್ಲಿ. ಹಾಗೆ ನಿಮ್ಮ ಮಾಹಿತಿಗೋಸ್ಕರ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಶುಭೋದಯ ನಮಸ್ತೆ ಆಕಾಶವಾಣಿ ಅಂತ ಹೇಳ್ತಾ ಇದ್ದಾರೆ ಯಾರಿದು. ಮೀರಾ ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂಯಿಂದ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಗೋವಿಂದ ಮೆನನ್ ಅವರು. ನೀವು ಪ್ರಸಾರ ಮಾಡ್ತಾ ಇರುವ ಎಲ್ಲ ಹಿಂದಿ ರೆಟ್ರೋ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ ದೇವಿ ಸಿಂಗ್ ಸರೋಜಾ ಸಿಂಗ್ ಅವರು ಚಾಮರಾಜಪೇಟೆಯಿಂದ. ಖಂಡಿತವಾಗ್ಲೂ ಧನ್ಯವಾದಗಳು ಕಾರ್ಯಕ್ರಮವನ್ನು ನೀವು ಮೆಚ್ಕೊಂಡಿದ್ದಕ್ಕೆ. ಹಾಗೆ ಸುಮಿತ್ರಾ ಅವರು ಸಂಡೂರಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ವಂಡರ್ಫುಲ್ ಕ್ಲಾಸಿಕ್ ಸಾಂಗ್ಸ್ ಆ್ಯಸ್ ಯೂಶ್ವಲ್ ಐ ಲವ್ ದಿಸ್ ಪ್ರೋಗ್ರಾಮ್ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಮೇಡಮ್ ನೀವು ಕಾರ್ಯಕ್ರಮವನ್ನು ಮೆಚ್ಕೊಂಡು ಈ ರೆಟ್ರೋ ಹಾಡುಗಳನ್ನು ಈ ಸಮಯದಲ್ಲಿ ಎಂಜಾಯ್ ಮಾಡ್ತಾ ಇರೋದಕ್ಕಾಗಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ. ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಂದೇಶಗಳು ನಮಗೆ ತಲುಪಿದೆ. ಮುಂದಿನ ಸಂದೇಶ ಬಂದಿದೆ. ರಾಜಾರಾಮ್ ವಸುದಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸಿ ಅರೌಂಡ್ ದ ವರ್ಲ್ಡ್ ಚಿತ್ರದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸಪ್ರೇಮ ನಮಸ್ಕಾರ್ ಅಂತ ಹೇಳ್ತಾ ಇದ್ದಾರೆ. ಹೀರಾಮಣಿ ವರ್ಮಾ, ಪಾರಸ್ ಮಣಿ ವರ್ಮಾ, ಪುಷ್ಪೇಂದ್ರ ಮಣಿ ವರ್ಮಾ ಹಾಗೂ ನೋಕೆಲಾಲ್ ವರ್ಮಾ ಅವರು ಛತ್ತೀಸ್ಗಢದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಯಾರಿದು? ವಾಸುಕಿ ಡೋಯ್ಜೋಡೆ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಗೀತೆ ಬಂದಿದೆ. ನೀವು ಪ್ರಸಾರ ಮಾಡ್ತಿರುವ ಎಲ್ಲ ರೆಟ್ರೋ ಸಾಂಗ್ಗಳು ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಗೋವಿಂದ ಮೆನನ್ ಅವರು ಅವರ ಇಷ್ಟದ ಗೀತೆಗೋಸ್ಕರ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ, ನಮಸ್ತೆ ಆಕಾಶವಾಣಿ ಅಂತ ಹೇಳ್ತಾ ಇದ್ದಾರೆ. ಯಾರಿದ್ದು? ಕಲೂರು ಮಹದೇವ್ ಪ್ರಕಾಶ್ ಅವರು ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಮೂಡಲವಿಠಲಾಪುರದ ಪದ್ಮಾ ಶ್ರೀಧರ್ ಪನ್ನಗ ಕುಮಾರ್, ಟಿ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸಿ ರಂಗೀಲಾ ಚಿತ್ರದ ಹಾಡನ್ನು ಕೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದ್ದು? ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವಂತಹ ಹಾಡು ಬೇಕು ಅಂತ ಹೇಳ್ತಾ ಇದ್ದಾರೆ. ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶವನ್ನು ಕಳಿಸಿ. ಇನ್ನಷ್ಟು ಸಂದೇಶಗಳಿದೆ, ಯಾರ್ಯಾರು ಕಳಿಸಿದಿರಿ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಮೊಹಮ್ಮದ್ ರಫಿ ಹಾಗೂ ಗೀತಾ ದತ್ತ ಅವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಮೌಸಮ್ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಭೂಪಿಂದರ್ ಅವರ ಧ್ವನಿಯಲ್ಲಿ ಗುಲ್ಜಾರ್ ಅವರ ಸಾಹಿತ್ಯ ಹಾಗೂ ಮದನ್ ಮೋಹನ್ ಅವರ ಸಂಗೀತವಿತ್ತು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಯಾರ್ಯಾರು ಕಳಿಸಿದ್ದಾರೆ ಅಂತ ನೋಡುವ ಸಮಯ. ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇ ಆಶಾ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ. ಮುಂದಿನ ಸಂದೇಶ ಬಂದಿದೆ ಶಾಂತಾರಾಮ ಜೋಗುಪಾಳ್ಯ ಹಲಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೋಸ್ಕರ, ನಿಮ್ಮ ಸಂದೇಶಕ್ಕೋಸ್ಕರ. ಹಾಗೆ ಮುಂದಿನ ಸಂದೇಶ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿ ಅವರ ಇಷ್ಟದ ಹಾಡಿಗೋಸ್ಕರ ನಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ ಸುಮಿತ್ರಾ ಅವರು ಸಂಡೂರಿನಿಂದ ಹೇಳ್ತಾ ಇದ್ದಾರೆ, ಅವರ ಇಷ್ಟದ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡಿ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಶ್ರೀಕಾಂತ್ ಪೂಜಾರ್ ಮುಂಡರಿಗೆ, ಅವರು ಹೇಳ್ತಾ ಇದ್ದಾರೆ, ಹಾಯ್ ಮೇಡಮ್, ಹಿಂದಿ ಚಿತ್ರಗೀತೆಗಳು ಸೂಪರ್ ಆಗಿ ಕೇಳಿ ಬರ್ತಾ ಇದೆ, ನಮಗೆ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿ ಅವರಿಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಹಾಗೆಯೇ ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮೆಲ್ಲರ ರಿಕ್ವೆಸ್ಟನ್ನು ನಾನಂತೂ ತಗೊಂಡಿದ್ದೀನಿ. ಹಾಗೆಯೇ ಈ ಒಂದು ಗಂಟೆಗಳ ಕಾಲದಲ್ಲಿ ಯಾವ್ಯಾವ ಹಾಡುಗಳನ್ನು ಪ್ರಸಾರ ಮಾಡಲು ಸಾಧ್ಯವಾಯಿತು ಅಷ್ಟು ಹಾಡುಗಳನ್ನು ಪ್ರಸಾರ ಮಾಡಿ ನಿಮಗೆ ಸಂತೋಷಗೊಳಿಸೋದಕ್ಕೆ ಪ್ರಯತ್ನವನ್ನಂತೂ ಖಂಡಿತ ಪಟ್ಟಿದ್ದೀವಿ ಅಂತ ಹೇಳ್ತಾ ಕೊನೆಯ ಗೀತೆ ಬರ್ತಾ ಇದೆ. ಮಂಜಿಲ್ ಚಿತ್ರದ ಹಾಡು, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಆರ್ ಡಿ ಬರ್ಮನ್ ಅವರ ಸಂಗೀತ ಹಾಗೂ ಯೋಗೇಶ್ ಅವರ ಸಾಹಿತ್ಯ ಇರುವಂತಹ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಮನ್ಸಿಲ್ ಚಿತ್ರದಿಂದ ಕೇಳಿ ಎಂಜಾಯ್ ಮಾಡಿ.

ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಂದೇಶವನ್ನ ಕಳಿಸಿದ್ರಿ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮಿಷ್ಟದ ಗೀತೆಗಳನ್ನ ಕೇಳುವಂತಹ ಆಪ್ಕಿ ಪಸಂದ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 11 ರಿಂದ 12 ಗಂಟೆವರೆಗೂ ಪ್ರಸಾರ ಆಗುತ್ತೆ. ಕೇಳ್ತಾ ಇರಿ, ಆನಂದಿಸ್ತಾ ಇರಿ. ಸ್ನೇಹಿತರೆ, 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರವನ್ನ ಕೇಳಲಿದ್ದೀರಿ. ಹಾಗೆ 12:05ಕ್ಕೆ ನವಿಲುಗುರಿ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ ದೀಪಾ.

0: ノンストップサンデー、ノンストップサンデー、ノンストップサンデー、ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಅರಬೈಲ್ ಘಟ್ಟದ ಬಳಗಾರ ಸಮೀಪ ಅಂಕೋಲಾ ಹುಬ್ಬಳ್ಳಿ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಲಾರಿ ಹಾಗೂ ಪ್ರಯಾಣಿಕರಿದ್ದ ವಾಹನದ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿ 3 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ಚಾಲಕ ಸೇರಿ ಒಟ್ಟು 9 ಜನರಿದ್ದ ವಾಹನದಲ್ಲಿ ಮೃತಪಟ್ಟವರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. 3ರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ಒಳಹರಿವು ನಿರಂತರವಾಗಿ ಏರಿಕೆಯಾಗುತ್ತಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬ್ಯಾರೇಜ್ ಬಳಿ ಕೃಷ್ಣಾ ನದಿಗೆ ಅಂದಾಜು 125,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ಕಲ್ಲತ್ತಿಗಿರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಶಿವಮೊಗ್ಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಸಂರಕ್ಷಣಾ ಅಭಿಯಾನ ಜರುಗುತ್ತಿದೆ. ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಆಯೋಜಿತ ಈ ಜನಾಂದೋಲನದಲ್ಲಿ ರಾಜ್ಯದ 31 ಜಿಲ್ಲೆಗಳ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 15,000 ಸಾಮಾಜಿಕ ಅರಣ್ಯ ವನಗಳ ಸದ್ಯದ ಸ್ಥಿತಿಗತಿ ಅಧ್ಯಯನಕ್ಕೆ ಯೋಜಿಸಲಾಗಿದೆ. ಈ ಕುರಿತು ಗ್ರಾಮ ಭಾರತಿ ಟ್ರಸ್ಟ್ ವಿಶ್ವಸ್ಥ ಹನಿಯಾರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ವೃಕ್ಷಲಕ್ಷ ಆಂದೋಲನದ ಒಂದು ನೇತೃತ್ವದಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ವಿಭಾಗದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅರಣ್ಯ ಸ್ಥಿತಿಯನ್ನ ಅಧ್ಯಯನ ಮಾಡುವ ದೃಷ್ಟಿಯಿಂದ ಮತ್ತು ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಬೇರೆ ಬೇರೆ ಜಾತಿಯ ಸ್ಥಳೀಯ ವೃಕ್ಷಗಳನ್ನು ಕೂಡ ನೆಡುವಂತಹದ್ದಾಗಬೇಕು ಮತ್ತು ಕೆಲವು ಕಡೆಗಳಲ್ಲಿ ಗಡಿ ಕಂದಕ ಮುಚ್ಚೋಗಿದೆ, ಅದನ್ನ ಸರಿ ಮಾಡಬೇಕು. ಮತ್ತೆ ಕಾವಲುಗಾರರು ಇರಬೇಕು, ನಾಮ ಫಲಕ ಹಾಕಬೇಕು. ಗ್ರಾಮ ಪಂಚಾಯತಿಯ ಜೀವ ವೈವಿಧ್ಯ ಸಮಿತಿ ಮತ್ತು ಗ್ರಾಮ ಅರಣ್ಯ ಸಮಿತಿಗಳನ್ನ ಇನ್ನಷ್ಟು ಪುನಶ್ಚೇತನಗೊಳಿಸಿ ಅದರ ಮುಖಾಂತರ ನಿರ್ವಹಣೆಯನ್ನು ಚೆನ್ನಾಗಿ ಮಾಡೋ ಕೆಲಸ ಮಾಡಬೇಕು ಮತ್ತು ಶಾಲಾವನ, ಪವಿತ್ರವನ, ದೇವರ ಕಾಡು ಇದರ ಯೋಜನೆಗಳನ್ನ ಪುನರಾರಂಭಿಸಬೇಕು.
3: ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಮಹತ್ವದ ಹೆಜ್ಜೆ ಇರಿಸಿವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಭಾಗವಾಗಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಖ್ಯಾತ ಗೋಧಿ ತಳಿ ಶಾಸ್ತ್ರಜ್ಞ ಡಾ ಆರ್ಆರ್ ಹಂಚಿನಾಳ್ ಹಾಗೂ ತಂಡ ಅಭಿವೃದ್ಧಿಪಡಿಸಿದ ಉನ್ನತ ಗುಣಮಟ್ಟದ DWR 162 ಗೋಧಿ ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ನಿರ್ಧರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 598,449 ಜನ ಅಸಂಘಟಿತ ಕಾರ್ಮಿಕರಿಗೆ ಇ ಶ್ರಮ್ ಗುರುತಿನ ಚೀಟಿ ನೀಡಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಸುಂಬಡ್ ತಿಳಿಸಿದ್ದಾರೆ. ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟೀಯ ದತ್ತಾಂಶವನ್ನು ಸಿದ್ದಪಡಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇ ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೇಂದ್ರ ಸರ್ಕಾರ ಗುರುತಿಸಿದ ಒಟ್ಟು 406 ವರ್ಗಗಳ ಅಸಂಘಟಿತ ವಲಯದ ಕಾರ್ಮಿಕರು ಹೆಸರು ನೋಂದಾಯಿಸಬಹುದಾಗಿದೆ. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಇಂದು ಶಾಲ್ಮಲಾ ಸಭಾಂಗಣದಲ್ಲಿ ಇಡೀ ದಿನ ಜರುಗಲಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳಾ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದಾರೆ. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ವಾರಕ್ಕೆ 4 ಗಂಟೆಗಳ ಕನ್ನಡ ಬೋಧನೆ ಕಡ್ಡಾಯಗೊಳಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಉನ್ನತ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಪತ್ರ ಬರೆದಿರುವ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ, ಭಾಷೆ ಎಂಬುದು ಸಾಮಾಜಿಕ ಮೌಲ್ಯ ಮತ್ತು ಚಿಂತನೆಯನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಮಹತ್ವದ ಮಾಧ್ಯಮವಾಗಿದೆ, ಭಾಷಾ ಬೋಧನೆಗೆ ವಿಶೇಷ ಪ್ರಾಮುಖ್ಯತೆ ನೀಡುವ ಅವಶ್ಯಕತೆ ಇದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ನಮಸ್ಕಾರ, ಕೇಳಿದ್ರೆ ಕೇಳ್ತಾ ಇದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನವಿಲ್ಗರಿ. ನಾನು ದೀಪಾ, ನಿಮ್ಮ ಜೊತೆಗೆ ಎಫ್ ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಕಾಮನ್ ಬಿಲ್ನ ಸಂಖ್ಯೆ 101.3 ಮೆಗಾಹರ್ಟ್ಸ್ಗಳು, 12:07 ಆಗ್ತಾ ಇದೆ. ನವಿಲ್ಗರಿ ಅಂದ ತಕ್ಷಣ ಯಾರು ನೆನಪಾಗ್ತಾರೆ ಹೇಳಿ? ನಮ್ಮ ಆರ್ಜೆಗಳ ಇಲ್ಲ ಎಫ್ ಎಂ ರೈನ್ಬೋನ? ನಾ ಹೇಳ, ಎಲ್ಲರಿಗೂ ಇಷ್ಟ ಆಗುವಂಥ ಕೃಷ್ಣ ಅಲ್ವಾ? ಹೌದು, ಆದರೆ ಇವತ್ತು ನಾ ಖಂಡಿತ ಕೃಷ್ಣನ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ನಮಗೆ ತುಂಬ, ನಂಗೆ ಭಾಳ ಇಷ್ಟ ಕೃಷ್ಣನ ಬಗ್ಗೆ ಮಾತಾಡೋಕ್ಕೆ. ಆದರೂ ಹೇಳ್ತಾ ಇದ್ದೀನಿ, ಇವತ್ತು ನಾವು ಮಾತಾಡೋ ವಿಷಯ ಲಾಸ್ಟ್ ವೀಕ್ ನಾನು ಡಿಸ್ಕಸ್ ಮಾಡಿದ ಹಾಗೆ ನಿಮಗೆ ಯಾವುದಾದ್ರೂ ಕನಸು ಬಿದ್ದಿತ್ತ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಆದರೆ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ವಿಷಯ ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕೆ ನೀವು ಎಷ್ಟೆಲ್ಲ ಶ್ರಮ ಪಟ್ಟಿದ್ದೀರಾ, ಏನೆಲ್ಲ ಅಡೆತಡೆಗಳನ್ನು ಅನುಭವಿಸಿದ್ದೀರಾ, ಅಥವಾ ಯಾವುದಾದ್ರೂ ಒಂದು ಕನಸು ನನಸಾದಾಗ ನಿಮಗಾದಂಥ ಸಂತೋಷ ಏನು, ಏನೆಲ್ಲ ಅದಕ್ಕೆ ಸರ್ಕಸ್ಗಳನ್ನು ಮಾಡಿದ್ದೀರಾ, ಇದನ್ನು ನಾವು ಶೇರ್ ಮಾಡ್ಕೋಬೋದು. ನಮ್ಮ ಸಂಖ್ಯೆ 9489901010. ಕಾಯ್ತಾ ಇರ್ತೀನಿ ನಿಮ್ಮ ಮೆಸೇಜಸ್ಗೆ. ಆ್ಯಂಡ್ ಅಫ್ಕೋರ್ಸ್, ನಾನು ಪ್ರತಿ ಸಲ ಹೇಳೋ ಹಾಗೆ ನಿಮಗೆ ಗೊತ್ತಲ್ಲ, ದಯವಿಟ್ಟು ಮೆಸೇಜಸ್ಗಳನ್ನ ಚಿಕ್ಕದಾಗಿ ಚೊಕ್ಕದಾಗಿ ಕಳಿಸಿಪ್ಪ ಪ್ಲೀಸ್. ಯಾಕೋತಾ, ಅವನೇರು ಓದೋದಕ್ಕೆ ಸಮಯ ಸಿಕ್ಕಬೇಕು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಇಷ್ಟ ಆಗೋ ಹಾಡುಗಳನ್ನು ಪ್ಲೇ ಮಾಡಬೇಕು ಅಂದರೆ ಟೈಮ್ ಬೇಕು ಅಲ್ವಾ? ಕೇಳ್ತಾ ಇರಿ ಕಾಮನ ಬಿಲ್ಲು. ನಾನು ದೀಪ. ಸಂಚಿತ್ ಹೆಗಡೆ ಅವರ ಧ್ವನಿಯಲ್ಲಿ ಮಧುರವಾದ ಹಾಡುಗಳನ್ನು ನೀವು ಕೇಳಿಕೊಂಡು ವಾಪಸ್ ಬರ್ತೀನಿ.

ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ 12:15 ನೀವು ಕನಸುಗಳಿಗೆ ಏನು ಶ್ರಮವನ್ನು ಹಾಕಿದ್ದೀರಾ ಅನ್ನೋ ವಿಷಯ ಮಾತಾಡ್ತಾ ಇದ್ದೀವಿ. ಶ್ರೇಯಘೋಷಾಲ್ ಅವರ ಧ್ವನಿ ಎಷ್ಟು ಸ್ಪಷ್ಟವಾಗಿದೆ ಗೊತ್ತಾ, ಮೀಟರಲ್ಲಿ ಸಹ ಆ ವೇವ್ಸ್ಗಳು ಹಂಗಂಗೆ ಗೊತ್ತಾಗುತ್ತೆ. ಅವ್ರು ಎಷ್ಟು ಚೆನ್ನಾಗಿ ಮಾಡ್ಯುಲೇಟ್ ಮಾಡ್ತಾರೆ ಅಂದ್ಬಿಟ್ಟು ಅಂತ ಕಲಿಬೇಕು ಹಾಡೋದನ್ನು ಅಲ್ಲ. ಇವ್ರು ಹಾಡ್ದಾಗೆಲ್ಲ ಅನಿಸುತ್ತೆ ನಾವು ಸಿಂಗರ್ ಆಗಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ ಅಂದ್ಬಿಟ್ಟು ಅಂತ. ಬಟ್ ಚಿತ್ರ ಅವರು ಇನ್ನೂ ಚೆನ್ನಾಗಿ ಹಾಡ್ತಾರೆ. ಒಪ್ತೀರಾ ಈ ಮಾತನ್ನು? ಕನಸುಗಳಿಗೆ ಏನೆಲ್ಲ ಶ್ರಮ ಹಾಕಿದ್ರಿ ಅನ್ನೋ ವಿಷಯ ಮಾತಾಡ್ತಾ ಇದ್ವಿ. ಎಲ್ಲರಿಗೂ ಇರುತ್ತೆ ಕನಸುಗಳು, ತಮ್ಮ ಮಕ್ಕಳ ಬಗ್ಗೆ ಬೆಳೆಸ್ಕೊಂಡಿರುವಂಥದ್ದು, ತಂದೆ ತಾಯಿ ಮಕ್ಕಳ ಬಗ್ಗೆ ಬೆಳೆಸ್ಕೊಳ್ಳೋವಂಥ ಕನಸು, ಅಥವಾ ಒಂದು ಏಜ್ ಆದ ತಕ್ಷಣ ನಾನು ಇಂಥದ್ದು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಕನಸು, ಅಥವಾ ವಯಸ್ಸಾದವರಿಗೆ ಇಂಥದ್ದೊಂದು ರಿಟೈರ್ಮೆಂಟ್ ಲೈಫನ್ನು ನೋಡಬೇಕಪ್ಪ ಜೀವನದಲ್ಲಿ ಅನ್ನೋ ಕನಸು, ಅಥವಾ ನನಗೊಂದು ನಾಯಿ ಬೇಕು ಅನ್ನೋ ಕನಸು, ಅಥವಾ ಒಂದು ಮನೆ ಕಟ್ಟಬೇಕು ಅನ್ನೋ ಕನಸು, ಇಂಥ ಏನೆಲ್ಲ ಒಂದು ನಿಜ ಜೀವನಕ್ಕೆ ನಮಗೆ ಸೂಕ್ತವಾಗಿ ಒಂದು ಸ್ವಲ್ಪ ಶ್ರಮ ಕಡಿಮೆ ಆಗಿ ಬದುಕಬೇಕು ಅನ್ನೋ ಹಠ ಛಲದಲ್ಲಿ ಇನ್ನೊಬ್ಬರ ಮುಂದೆ ಮರ್ಯಾದೆಯಿಂದ ಬದುಕಬೇಕು ಅನ್ನೋ ಕನಸುಗಳನ್ನು ಪ್ರತಿಯೊಬ್ಬರು ಕಟ್ಕೊಳ್ತಾರೆ. ಕನಸಿಲ್ಲದೆ ಮನುಷ್ಯ ಇಲ್ಲ ಬಿಡಿ. ಇನ್ನು ಕೆಲವರಿಗೆ ಆ ಆಲೋಚನೆಗಳಿರಲ್ಲ. ಪುಟ್ಟ ಮಕ್ಕಳಲ್ಲಿ ನಾವು ಅವರಿಗೆ ಹುರಿದುಂಬಿಸ್ತಾ ಇದ್ದರೆ ಗೊತ್ತಾಗುತ್ತೆ, ಓ ಇತ್ತ ಅಪ್ಪನ ಥರ ಆಗಬೇಕು ಅಮ್ಮನ ಥರ ಆಗಬೇಕು ಅನ್ನೋ ಕನಸುಗಳನ್ನು ಬೆಳೆಸ್ಕೊಳ್ತಾರೆ. ಅಂಥ ಒಂದು ಸ್ಥಿತಿಯಲ್ಲಿದ್ದಾಗ ನನಗೆ ತುಂಬ ಆಕರ್ಷಕ ಅನಿಸಿದ್ದು ಭಾಷೆ, ಕನ್ನಡ ಭಾಷೆ. ಈ ಭಾಷೆಗೋಸ್ಕರ ಒಂದಷ್ಟು ಶ್ರಮಗಳನ್ನು ಹಾಕಬೇಕು, ಚೆನ್ನಾಗಿ ಮಾತಾಡಬೇಕು, ಇನ್ನೊಬ್ರಿಗೆ ಇಷ್ಟ ಆಗಬೇಕು ಅಂತ. ಅಂದರೆ ಬಹುಶಃ ಪೀಪಲ್ ಪ್ಲೀಸರ್ ಅಂತ ಕರೀತಾರಲ್ಲ, ಆ ನಿಟ್ಟಿನಲ್ಲಿ ನಾನು ಸೇರ್ತೀನಿ. ಹೇಗಾದರೂ ಮಾಡಿ ಎದುರುಗಡೆ ಇರೋ ವ್ಯಕ್ತಿನ ಇಂಪ್ರೆಸ್ ಮಾಡಬೇಕಪ್ಪ ಅನ್ನೋ ಒಂದು ಚಟ, ಅಂಥದ್ದೊಂದು ಕನಸು ನನಗಿತ್ತು. ಅದಕ್ಕೆ ಕನ್ನಡ ಪುಸ್ತಕಗಳನ್ನು ಓದೋದು, ಭಾಷೆಯನ್ನು ಪ್ರೀತಿಸುವಂಥ ಕೆಲಸಗಳನ್ನು ಮಾಡೋದು, ಈ ಥರ ಮೀಡಿಯಾದಲ್ಲಿ ಆಲ್ ಇಂಡಿಯಾ ರೇಡಿಯೋ ಅಂತ ದೊಡ್ಡ ಸಂಸ್ಥೆಯಲ್ಲಿ ವರ್ಕ್ ಮಾಡುವಂಥ ಕನಸು ನನಸಾಯಿತು. ಇದಕ್ಕೆ ನಾ ಹಾಕಿದ ಶ್ರಮ ಏನು ಅಂದರೆ ಹೆಚ್ಚೆಚ್ಚು ಭಾಷೆ ಬಗ್ಗೆ ಗಮನವಹಿಸಿ ಮಾತಾಡುವಂಥದ್ದು, ಓದೋವಂಥದ್ದು, ಕಲಿಯುವಂಥದ್ದು, ವಾಯ್ಸನ್ನು ಮಾಡ್ಯುಲೇಟ್ ಮಾಡುವಂಥದ್ದು, ಇದೆಲ್ಲ ನನ್ನ ಕನಸು. ಇದಕ್ಕೆ ನಾ ಪಟ್ಟ ಶ್ರಮ ಬಹುಶಃ ಒಂದು ಸಣ್ಣ ಇದಕ್ಕೆ ಬೆಲೆ ಸಿಕ್ತು ಅಂತ ಅನ್ನಿಸ್ತು. ನೀವು ಕಟ್ಟಿದಂತಹ ಕನಸುಗಳಲ್ಲಿ ನೀವು ಏನು ಶ್ರಮ ಹಾಕಿದ್ರಿ ಅಂತ ಕೇಳಿದ್ದೆ. ಶ್ರೀಧರ್ ಕುಲಕರ್ಣಿಯವರು ಕಲಬುರಗಿಯಿಂದ ಮೆಸೇಜ್ ಮಾಡಿದ್ದಾರೆ, ನಾನೊಂದು ಕಾರ್ ತಗೋಬೇಕು ಅಂತ ಕನಸು ಕಾಣ್ತಾ ಇದ್ದೆ, 2 ವರ್ಷದ ಹಿಂದೆ ಕನಸು ನನಸಾಯಿತು ಅಂದ್ಬಿಟ್ಟು. ಏನೆಲ್ಲ ಶ್ರಮ ಹಾಕಿದ್ರಿ ಆ ಕನಸೆ, ಅದನ್ನು ಹೇಳಿ. ನಮ್ಮ ಮಗಳು MBA ರ್ಯಾಂಕ್ ಬಗ್ಗೆ ಕನಸು ಕಾಣ್ತಿದ್ದ ನನಸಾದಾಗ ತುಂಬ ಸಂತೋಷ ಆಯಿತು ಅಂತ ಹೇಳಿದ್ರು. ಇದು ನಿಜ ಜೀವನದ ಕನಸುಗಳು. ನಾವು ಓದಿ ಒಳ್ಳೆ ರಿಸಲ್ಟ್ ತಗೊಂಡ್ರೆ, ಇಷ್ಟವಾದ ವಸ್ತುವನ್ನು ಸ್ವಂತ ಮಾಡಿಕೊಂಡ್ರೆ, ಹೀಗೆ ಹಲವಷ್ಟು ಕನಸುಗಳಿರ್ತವೆ. ಅದಕ್ಕೆ ನಾವು ಏನೆಲ್ಲ ಶ್ರಮಗಳನ್ನು ಹಾಕಿರ್ತೀವಿ, ಎಲ್ಲೋ ವರ್ಷಗಳಿಂದ ದುಡ್ಡು ಕೂಡಿಡುವಂಥದ್ದು, ಅಥವಾ ಯಾವುದೋ ಒಂದು ಕಚೇರಿಗೆ ಪದೇ ಪದೇ ಹೋಗಿ ಅವರನ್ನು ನೋಡಿ ಹೇಗಾದರೂ ಮಾಡಿ ಅಂತ ಇದೊಂದು ಫೈಲ್ ಮೂವ್ ಮಾಡಿಸ್ಕೊಟ್ಬಿಡಿ, ನನ್ನ ಜೀವನ ಸಾರ್ಥಕ ಆಗೋಗುತ್ತೆ ಅಂತ ಕೇಳಿರುವಂಥದ್ದು, ಅಥವಾ ಹೀಗೆ ತುಂಬ ವರ್ಷಗಳ ಆಸೆ ಇತ್ತು ಹೇಗಾದರೂ ಮಾಡಿ ಹೂ ಕಟ್ಟೋದನ್ನು ಕಲಿಬೇಕು ಅಂಥದ್ದು, ರಂಗೋಲೆ ಬಿಡೋದನ್ನು ಕಲಿಬೇಕು ಅಂಥದ್ದು. ಇದನ್ನು ಮುಂದೆ ಮಾತಾಡ್ತೀನಿ ಇವೆರಡರ ಬಗ್ಗೆ. ಕೇಳ್ತಾ ಇದ್ದೀರ ಕಾಮನೆ ಮೇಲೆ, ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕೆ ಏನೆಲ್ಲ ಶ್ರಮ ಹಾಕಿದ್ದೀರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. 12:18 ಮುಂದಿನ ಹಾಡು ನಿಮಗೋಸ್ಕರ ಪ್ಲೇ ಆಗುತ್ತೆ. ತುಂಬ ಚೆನ್ನಾಗಿದೆ ಹಾಡು, ಕೇಳ್ಕೊಂಡು ಬನ್ನಿ ಆಯಿತಾ? ಆ್ಯಂಡ್ ದೆನ್ ನಮ್ಮ ಸಂಖ್ಯೆ ಗೊತ್ತಲ್ಲ, 9480091013 ಕಾಮನೆ ಬಿಲ್ಲು.

0: आइए घरों ऑफिसों में रेन वाटर हार्वेस्टिंग तकनीक अपनाएं, रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
1: ಆಕಾಶವಾಣಿಯ ಧ್ವನಿ ಆಗಬೇಕು ಅನ್ನೋ ಕನ್ಸನ್ ಸಹ ನನಸು ಮಾಡ್ಕೊಂಡಿದ್ದೀನಿ, ಶ್ರಮ ಹಾಕಿದ್ದೀವಿ ನಿಜ. ಆದರೆ ನನ್ನ ಸೆಲೆಕ್ಟ್ ಮಾಡಿದವ್ರಿಗೆ ಖಂಡಿತ ಥ್ಯಾಂಕ್ ಯು ಹೇಳಬೇಕು. ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಏನೆಲ್ಲ ಹುಚ್ಚಾಟಗಳನ್ನು ಮಾಡಿದ್ದೀರಾ, ಹುಚ್ಚು ಕುದುರೆಯನ್ನು ಏರಿದ್ದೀರಾ ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕೆ? ನಿಮ್ಮ ಜೀವನದ ದೊಡ್ಡ ಕನಸು ಯಾವುದು? ಕನಸಿಗೆ ನೀವು ಏನೆಲ್ಲ ತ್ಯಾಗ ಮಾಡಿದ್ದೀರಾ? ಕನಸು ಕಾಣೋದು ಮುಖ್ಯನ, ಅದಕ್ಕಾಗಿ ಶ್ರಮ ಹಾಕೋದು ಮುಖ್ಯನ, ಯಾವತ್ತಾದರೂ ಸೋತಿದ್ದೀರಾ, ಪ್ರಯತ್ನ ಮಾಡಿ ಆ ಅನುಭವ ಹಂಚ್ಕೋಬೇಕು ಅಂತ ಅನಿಸಿದ್ಯಾ? ನಿಮ್ಮ ಕನಸುಗಳನ್ನು ನನಸು ಮಾಡಲು ಏನೆಲ್ಲ ಮಾಡಬೇಕು, ಯಾರ ಸಹಾಯ ಬೇಕು ನಿಮಗೆ ಅಂತ ಯೋಚನೆ ಮಾಡಿದ್ದೀರಾ? ಜೀವನದಲ್ಲಿ ಯಾರಾದರೂ ನಿಮ್ಮ ಕನಸಿಗೆ ಬೆಂಬಲವಾಗಿ ನಿಂತಿದ್ದಾರಾ? ಕಷ್ಟ ಬಂದಾಗ ಕನಸನ್ನು ಬಿಟ್ಟು ಇರೋ ಇದೇ ಜೀವನ ಬಿಡಪ್ಪ ಅಂತ ಗಟ್ಟಿಯಾಗಿ ಒಂದು ನಿರ್ಧಾರ ತೊಗೊಂಡ್ಬಿಟ್ರ, ಬೇಡವೇ ಬೇಡ ಈ ಹುಚ್ಚು ಕನಸನ್ನು ಬೆನ್ನತ್ತೋದು ಅಂತ? ಅಥವಾ ಇಲ್ಲ, ನಾನು ಮಾಡೇ ಮಾಡ್ತೀನಿ, ಹಟ್ಟ ಆದರೂ ಪರವಾಗಿಲ್ಲ, ನನ್ನ ಕೆಟ್ಟವಳು ಅಂದ್ಕೊಂಡ್ರೂ ಪರವಾಗಿಲ್ಲ, ನನ್ನನ್ನು ಯಾರು ಏನು ಬೈಕೊಂಡ್ರೂ ಪರವಾಗಿಲ್ಲ, ನಾನು ಈ ಕನಸನ್ನು ನನಸು ಮಾಡ್ಕೊತೀನಿ ಅಂತ ಹುಚ್ಚು ಕುದುರೆ ಹತ್ತಿದ್ರ? 10 ವರ್ಷದ ಹಿಂದೆ ನಿಮ್ಮನ್ನು ನೀವು ಭೇಟಿಯಾದಾಗ ಇವತ್ತು ಆ ಕನಸನ್ನು ನನಸು ಮಾಡ್ಕೊಂಡಿದ್ದು ನೀವು ನೋಡಿದಾಗ ಖುಷಿಯಾಗತ್ತ? ಕನ್ನಡಿಲಿ ಸದ್ಯ ಇದನ್ನು ನನ್ನ ಶ್ರಮದಿಂದ ನಿಜ ಆಯ್ತಪ್ಪ ಅನ್ನೋ ಹೆಮ್ಮೆ ಮನಸ್ಸು ನಿಮಗೆ ಕಾಡ್ತಾ ಇದೆಯಾ? ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಕುಟುಂಬದವರಿಗಾಗಿ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಂಡಾಗ ನೀವು ಏನೆಲ್ಲ ತ್ಯಾಗ ಮಾಡಿದ್ರಿ, ಆ ಕನಸಿನ ದಾರಿಯಲ್ಲಿ ನೀವು ಕಲಿತಂಥ ಪಾಠಗಳೇನು, ಇದನ್ನೆಲ್ಲ ನೀವು ಶೇರ್ ಮಾಡ್ಕೋಬೋದಲ್ವಾ ಆನರ್ ನನ್ನ ಜೊತೆ? 9480901013 ಇದಕ್ಕೆ ಪಟ್ಟ ಅಂತ ಮೆಸೇಜ್ ಮಾಡಬೇಕಷ್ಟೆ. ಹಾಂ ನೋಡಿ, ಅಷ್ಟರಲ್ಲೇ ಮೆಸೇಜ್ ಕಳಿಸಿದ್ದಾರೆ ಸುಮಿತ್ರ ಅವರು ಸಂಡೂರಿಂದ. 20 ವರ್ಷದ ಹಿಂದೆ ನಂಗೆ ಟ್ಯಾಲೆಂಟೇ ಇರಲಿಲ್ಲ ಗೊತ್ತಾ, ರಂಗೋಲೆ ಕ್ರೋಶೆ ಎಲ್ಲ ಬರ್ತಾ ಇರಲಿಲ್ಲ, ಆದರೆ ಇವತ್ತು ಅದರಲ್ಲಿ ನಾನು ಎಕ್ಸ್ಪರ್ಟು. ಇದು ನನ್ನ ಕನಸು, ಯಾರೇನು ಜಡ್ಜ್ ಮಾಡಿದ್ರು ಪರವಾಗಿಲ್ಲ, ಇದನ್ನು ನಾನು ನನಸು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ನೋಡಿದ್ರ, ಶ್ರಮ ಹಾಕಿ ಕಲ್ತ್ಬಿಟ್ರು. ಅದು ಗಾದೆನೆ ಇದೆಯಲ್ಲ, ಕಲಿಯೋವರೆಗೂ ಕೋತಿವಿದ್ಯೆ ಕಲ್ತ್ ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿವಿದ್ಯೆ ಅಂದ್ಬಿಟ್ಟು ಅಂತ. ಏನಂತೀರಿ? ಇಷ್ಟುದ್ದ ಮೆಸೇಜ್ ಕಳಿಸಿದ್ದಾರೆ ಶಾಂತಾಚಾರ್ಯ ಅವರು ಬಡಿಗೇರಿಯಿಂದ, FM ರೇನ್ಬೋ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅಂತ. ನಮ್ಮೆಲ್ಲ ಅರ್ಜಿಸು ಸಹ ಇದನ್ನು ಒಪ್ಪಬೇಕು. ಎಲ್ಲರೂ ಶ್ರಮ ಹಾಕಿ ತಮ್ಮ ಒಂದು ಆತ್ಮದಿಂದ ಪ್ರೋಗ್ರಾಮನ್ನು ನಡೆಸ್ಕೊಡ್ತಾರೆ, ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಅಂತ. ಯಾಕೆ ಹೇಳಿ, ನಾವು ಅಷ್ಟು ದೊಡ್ಡ ಸಂಸ್ಥೆ ಕೆಲಸ ಮಾಡ್ತಿರೋದು, ಏನಂತೀರಿ ಅಲ್ವಾ? ನಾ ಕಂಡ ಕನಸು ನನ್ನ ಮಗ ನಟನಾಗಬೇಕು ಎಂದು, ಅದು ನನಸಾಗಿದೆ. ಅದು ಅವರು ಒಂದು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ, ಅದನ್ನು ನೋಡಿ ನಮಗೆ ತುಂಬ ಸಂತೋಷ ಆಗುತ್ತೆ ಅಂದ್ಬಿಟ್ಟು ಕಿಶನ್ ರೋಷನ್, ಶುಭಾರಾಣಿ, ಹನುಮಂತಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಕಳಿಸಿದ್ದಾರೆ. ಎಷ್ಟು ಹೆಮ್ಮೆ ಆಗುತ್ತೆ ಅಲ್ಲ, ನಮ್ಮ ಮಕ್ಕಳು ನಮ್ಮ ಮುಂದೆನೆ ಬೆಳೆದು ನಿಂತರೆ, ಅದರಲ್ಲೂ ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದರೆ, ಒಂದು ಅಧಿಕಾರಿಯಾದರೆ, ಒಬ್ಬ ಅಧಿಕಾರಿಯಾದರೆ, ಅಥವಾ ಯಾವುದೋ ಒಂದು ನಿಟ್ಟಿನಲ್ಲಿ ನಮ್ಮನ್ನು ರೆಕಗ್ನೈಸ್ ಮಾಡಿದ್ರೆ ಇಂಥವ್ರ ಮಕ್ಕಳು ನೀವು ಅಂದ್ಬಿಟ್ಟು ಅಂತ ಹೇಳಿದಾಗ ಎಷ್ಟು ಹೆಮ್ಮೆ ಆಗುತ್ತೆ ಅಲ್ಲ ತಂದೆ ತಾಯಿಗೆ? ಏನಂತೀರಿ ಅಂತ ಕನಸುಗಳಿಗೆ ಮಾತಾಡ್ತಾ ಇದ್ದೀವಿ. ಆಗಲೇ ಎಷ್ಟೊಂದು ಪ್ರಶ್ನೆಗಳನ್ನು ಕೇಳಿದೆ ನಿಮಗೆ, ಒಂದಕ್ಕಾದರೂ ಉತ್ತರ ಕೊಡಬೇಕು ನೀವು, ಇಲ್ಲಾಂದರೆ ನಿಮ್ಮೆಲ್ಲರಿಗೂ ಬೆತ್ತ ತೊಗೊಂಬಂದು ಹೊಡಿತೀನಿ ನಾನು. ಖಂಡಿತ ಹಾಗೆಲ್ಲ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ನಿಮಗೋಸ್ಕರ ಬ್ಯೂಟಿಫುಲ್ ಟ್ರ್ಯಾಕ್ಸ್ ಲೈನಪ್ ಆಗಿದೆ, ಕೇಳ್ತಾ ಇದ್ದೀರಾ ಕಾಮನ ಬಿಲ್ಲು, ನಾನು ದೀಪ ನಿಮ್ಮ ಜೊತೆಗೆ. ಒನ್ ಆಫ್ ಮೈ ಬ್ಯೂಟಿಫುಲ್ ಟ್ರ್ಯಾಕ್ಸ್ ಆ್ಯಕ್ಚುಲಿ, ಕೇಳ್ಬೋದು ನೀವು. ಈ ಹಾಡು ಒಂಥರ ಮನಸ್ಸಿಗೆ ಹಿತ ಕೊಡುತ್ತೆ, ಸಂತೋಷ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ಸಿನಿಮಾನು ತುಂಬ ಚೆನ್ನಾಗಿದೆ.

ಒಳ್ಳೆ ಬ್ಯೂಟಿಫುಲ್ ಆದ ಟ್ರ್ಯಾಕ್ ಅನ್ನ ಕೇಳ್ಕೊಂತಿದ್ದಾರೆ. ಹೇಳಲೇಬೇಕು ಅನ್ಸಿದ ವಿಷಯ ಇದು ಏನಂತಂದ್ರೆ, ಎಲ್ಲರೂ ಕನಸು ಕಾಣ್ತೀವಿ, ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತೀವಿ. ಆದ್ರೆ ನಾವು ಇದು ಕನಸುಗಳನ್ನ ಕಾಣ್ತಾ ಇದ್ರೆ ಅಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಮ್ಮ ಯೋಧರು ಕನಸಿನ ಕನಸಿನ ಕೋಟೆಯೊಳಗಡೆ ಬದುಕ್ತಾ ಇರ್ತಾರೆ. ಹೇಗಾದರೂ ಮಾಡಿ ನಾಳೆ ನಮ್ಮ ದೇಶಕ್ಕೆ ಹೆಸರು ತರಬೇಕು, ನಮ್ಮ ದೇಶವನ್ನು ಕಾಯಬೇಕು, ನಮ್ಮ ದೇಶದ ಜನರನ್ನು ಕಾಯಬೇಕು ಅಂತ ಏನಂತೀರಿ ಅಲ್ವಾ? ಕೇಳ್ತಾ ಇದ್ದೀರಾ ಕಾಮನ ಬಿಲ್ಲು. ನಾನು ಇವತ್ತು ಮಾತಾಡೋತಿರೋ ವಿಷಯ ಕನಸು, ಅದಕ್ಕೆ ನೀವು ಹಾಕಿರುವಂಥ ಶ್ರಮ, ನಿಮ್ಮ ಬೆನ್ನೆಲುಬಾಗಿ ನಿಂತ ವ್ಯಕ್ತಿಗಳು ಯಾರು, ಏನೆಲ್ಲ ಕನಸುಗಳನ್ನು ಕಂಡ್ರಿ ಅನ್ನೋ ವಿಷಯದ ಬಗ್ಗೆ. ನಮಗೂ ಒಂದು ಸುಂದರ ಕನಸಿದೆ. ನನಗಿಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಉತ್ತಮ ಶಿಕ್ಷಣ ನೀಡಿ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿ ಸಮಾಜಕ್ಕೆ ಮಾದರಿಯಾಗುವಂತಹ ಉತ್ತಮ ವ್ಯಕ್ತಿತ್ವಗಳನ್ನಾಗಿ ಅವರಲ್ಲಿ ರೂಪಿಸಬೇಕು, ಇದು ನನ್ನ ಜೀವನದ ದೊಡ್ಡ ಕನಸು ಅಂತ ಹೇಳ್ತಿದ್ದಾರೆ. ಯಾರು? ಶಾಂತಾಚಾರ್ ಬಡಿಗೇರಿ, ಕೊಕ್ಕನೂರು ಹರಿಹರದಿಂದ. ಖಂಡಿತ ಎಲ್ಲ ತಂದೆ ತಾಯಿಗಳಿಗೂ ಇದಿರುವಂಥದ್ದೇ, ಸಂಸ್ಕಾರ ಕಲಿಸ್ಬೇಕು, ಸಮಾಜಕ್ಕೆ ಒಬ್ಬ ವ್ಯಕ್ತಿಯಾಗಬೇಕು, ದೇಶಕ್ಕೆ ಹೆಸರು ತರುವಂಥ ಮಕ್ಕಳಾಗಬೇಕು ಅಂತ. ಏನಂತೀರಿ, ನಿಮಗೇನಿಸುತ್ತೆ? ಹಾಡು ಬರ್ತಾ ಇದೆ, ಯೋಚನೆ ಮಾಡಿ ಬೇಗ ಬೇಗ ಮೆಸೇಜ್ ಮಾಡಬೇಕು. 9480910013 ನಿಮ್ಮ ಕನಸುಗಳನ್ನು ನೆನಸು ಮಾಡಿಕೊಳ್ಳೋದಕ್ಕೆ ನೀವು ಏನೆಲ್ಲ ಶ್ರಮ ಹಾಕಿದ್ದೀರಿ, ಯಾರು ನಿಮ್ಮನ್ನು ಇನ್ಸ್ಪೈರ್ ಮಾಡ್ತಾರೆ,

ತುಂಬ ಜನ ಸಂತೋಷ ಪಟ್ಟಿರ್ತೀರಿ ಅಲ್ಲ ಇವತ್ತು ದರ್ಶನ್ ಫ್ಯಾನ್ಸ್ ಎಲ್ಲ. ಆಕಾಶವಾಣಿಯಿಂದ ದರ್ಶನ್ ಸರ್ನ ನೆನಪಿಸುವಂತಹ ಹಾಡು ಪ್ಲೇ ಆಯಿತು ನಿಮಗೋಸ್ಕರ. ಕೇಳ್ತಾ ಇದ್ರ ಕಾಮನ ಬೆಲ್ಲು 12:51 ಆಗ್ತಾ ಇದೆ. ಆಗಲೇ ಕೇಳಿದೆ ನಿಮ್ಮ ಕನಸುಗಳಿಗೆ ಏನೆಲ್ಲ ಶ್ರಮ ಹಾಕಿದ್ದೀರಿ ಅಂತ ಒಂದಷ್ಟು ಜನ ಮೆಸೇಜ್ ಕಳಿಸಿದ್ರು. ಹಾಗೆ ಇನ್ನೊಬ್ರು ಶರತ್ ಸಕಲೇಶ್ಪುರದಿಂದ ಮೆಸೇಜ್ ಹಾಕಿದ್ದಾರೆ. ಬಸವಣ್ಣನವರ ವಚನದಂತೆ ಕಾಯಕವೇ ಕೈಲಾಸ ಅನ್ನೋ ಥರ ಶ್ರಮ ಹಾಕ್ತಿದ್ದಾರೆ ನಮ್ಮ ತಂದೆ ತಾಯಂದರು, ಕಠಿಣ ಶ್ರಮಿ ಅವರು. ಇವತ್ತಿಗೂ ಅದನ್ನು ಪಾಲಿಸ್ತಿದ್ದಾರೆ. ಅದು ಅವರು ನಮ್ಮ ಬದುಕನ್ನು ಕಟ್ಟೋದಕ್ಕೆ ಕಂಡಂಥ ಕನಸು ಅದು ನನಸಾಗಿದೆ ಅಂದ್ಬಿಟ್ಟು ಅಂತ. ಬಹುಶಃ ಎಲ್ಲರಿಗೂ ಕನಸು ನನಸಾಗುವಂಥದ್ದು ಪೇರೆಂಟ್ಸ್ಗೆ ರಿಲೇಟ್ ಆಗೋದು ಅಂತ ಅನ್ಕೊತೀನಿ. ಇನ್ನು ನಾ ಹೊರಡೋ ಸಮಯ ಬಂದಾಯಿತು, ಆದ್ದರಿಂದ ಹೇಳಬೇಕು ಅನಿಸ್ತಿರೋ ಮಾತುಗಳನ್ನು ಹೇಳ್ಬಿಡ್ತೀನಿ. ಕನಸುಗಳನ್ನು ಕಾಣಬೇಕು, ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳಿದಾಗೆ ಕನಸುಗಳನ್ನು ಕಾಣಬೇಕು, ಅದಕ್ಕೋಸ್ಕರ ಶ್ರಮ ಹಾಕಬೇಕು, ತಾಳ್ಮೆ ಬೆಳೆಸ್ಕೋಬೇಕು. ಏನೇ ಆದರೂ ಪರವಾಗಿಲ್ಲ, ಇದನ್ನು ನೆನಸು ಮಾಡ್ಕೊತೀವಿ ಅನ್ನೋ ಹುಚ್ಚಾಟದ ಭರವಸೆಯನ್ನು ಹೊಂದಿರಬೇಕು. ಏನಂತೀರಿ ಅಲ್ವಾ? ಆವಾಗಲೇ ಆ ಕನಸುಗಳು ಈ ಅಡುಗೆ ಮನೇಲಿ ಒಗ್ಗರಣೆ ಆಗ್ತಾರಲ್ಲ, ಅಷ್ಟು ರುಚಿಯಾಗಿರೋದು. ಕೇಳ್ತಾ ಇದ್ದೀರಾ ಕಾಮನ ಬೆಲ್ಲು. ನಾ ಮುಂದಿನ ಗುರುವಾರ ಇನ್ನೊಂದು ಟಾಪಿಕ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ, ನಿಮ್ಗೆ ಕೇಳಿಸ್ತೀನಿ ನಿಮ್ಮ ಮುಂದೆ ಬರೋದಲ್ಲ. ಅಲ್ಲಿವರೆಗೂ ಬ್ಯಾಂಗಲ್ ಬಂಗಾರಿ ಅನ್ನೋ ಹಾಡನ್ನು ಕೇಳಿಕೊಂಡು ಇವತ್ತಿನ ಶೋ ಹೇಗಿತ್ತು ಅಂತ ಮೆಸೇಜ್ ಮಾಡಿ ತಿಳಿಸಿ. ಓಕೆನಾ? ದಿಸ್ ಇಸ್ ದೀಪಾ ಸೈನಿಂಗ್ ಆಫ್ ಫ್ರಮ್ ದ ಸ್ಟುಡಿಯೋಸ್ ಆಫ್ 9.3 FM. ನೀವು ಕೇಳ್ತಾ ಇದ್ದೀರಾ ಕಾಮನ ಬೆಲ್ಲು. ನಾನು ದೀಪಾ, ನಮಸ್ಕಾರ.

ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನ ಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:56. ಈ ಸಮಯದ ಕಾರ್ಯಕ್ರಮ ಕರೆಯಲಿ ಕೈರುಚಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಕೈರುಚಿಯನ್ನ ನಮಗೆ ತಿಳಿಸುವಂತಹ ಸಮಯ. ನಮಗೆ ನೀವು ಕರೆ ಮಾಡಿ ನಿಮ್ಮ ಕೈರುಚಿಯ ಯಾವುದೇ ಒಂದು ಅಡುಗೆಯ ಪದಾರ್ಥದ ರೆಸಿಪಿಯನ್ನ ನಮ್ಮೊಂದಿಗೆ ಹಂಚಿಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802-228-1206. 0802-228-1206. ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಕೈರುಚಿಯನ್ನ ನಮ್ಮ ಕೇಳುಗರಿಗೆ ಹಂಚಿಕೋಬಹುದು ಅಂತ ಹೇಳ್ತಾ ಇಂದಿನ ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮಧ್ಯಾಹ್ನ 1 ಗಂಟೆ ಆಯ್ತು ಅಂದ್ರೆ ಸಾಕು, ಊಟದ ಸಮಯ ಆಗುತ್ತೆ, ಹೊಟ್ಟೆ ನಿಧಾನವಾಗಿ ಚುರುಚುರು ಅನ್ನೋದಕ್ಕೆ ಶುರುವಾಗುತ್ತೆ. ಬೆಳಗ್ಗೆಯಿಂದ ನಾವೇನೇನೋ ತುಂಬ ಆ್ಯಕ್ಟಿವ್ ಆಗಿದ್ದಿರ್ತೀವಿ, ಅಂದರೆ ದಿನದ ಫಸ್ಟ್ ಹಾಫ್ ಅಂತೂ ತುಂಬಾ ಆ್ಯಕ್ಟಿವ್ ಆಗಿರ್ತೀವಿ. ಹಾಗೆ 1 ಗಂಟೆ ಆಯಿತು ಅಂದ ತಕ್ಷಣ ಸ್ವಲ್ಪ ಊಟದ ಸಮಯದ ಕಡೆಗೆ ಹೊಟ್ಟೆ ಮುಖ ಮಾಡುತ್ತೆ. ಹಾಗಾಗಿ ಹೊಟ್ಟೆಯಲ್ಲಿ ಒಂದು ರೀತಿಯ ಊಟದ ಕರೆಗಂಟೆ ಅಂತೂ ಬಾರಿಸ್ತಾ ಇರುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಇವತ್ತಿನ ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದ ಊಟಕ್ಕೆ ಸೂಟೇಬಲ್ ಆಗುವಂತಹ ಯಾವ ಒಂದು ಕ್ವಿಕ್ ರೆಸಿಪಿಯನ್ನು ನಮ್ಮೊಂದಿಗೆ ನೀವು ಹಂಚಿಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ ನಮಗೆ ಕರೆ ಮಾಡಿ ತಿಳಿಸ್ಬೋದು. 0802-228-1206 ಈ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಬಹುದು.

ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು. ಇದು ಕರೆಯಲಿ ಕೈರುಚಿ ಕಾರ್ಯಕ್ರಮದ ಸಮಯ. ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಇಷ್ಟದ ರೆಸಿಪಿನ ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳಿದ್ದೆ. ಆದರೆ ಇವತ್ತು ಕಾರ್ಯಕ್ರಮ ಯಾಕೋ ಸಂದೇಶದಲ್ಲಿ ಕೈರುಚಿ ಅನ್ನೋ ಥರ ಆಗ್ತಾ ಇದೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೆ ಗೌಡ, ಹಾಡ್ಲಿ, ಮಳವಲ್ಲಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ರೆಸಿಪಿಯೊಂದಿಗೆ ಕ್ಯಾಪ್ಸಿಕಮ್ ರೈಸ್ ರೆಸಿಪಿನ ಇವರು ಸಂದೇಶದ ಮೂಲಕ ಕಳಿಸಿದ್ದಾರೆ. ನೀವು ನಮಗೆ ಕರೆ ಮಾಡಿ ಹೇಳಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ಹೇಳ್ತಾ ಇವರ ರೆಸಿಪಿನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡೋಣ. ಕ್ಯಾಪ್ಸಿಕಮ್ ರೈಸ್ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಹೀಗಿದೆ. ಬೇಯಿಸಿದ ಅನ್ನ, 2 ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸಿನಕಾಯಿ ಅಂತ ಏನು ಕರೀತಾರೆ ಅದು, ಹಾಗೆ ಸಣ್ಣದಾಗಿ ಕತ್ತರಿಸಿದಂತಹ 1 ಈರುಳ್ಳಿ, 1 ಉದ್ದಕ್ಕೆ ಕತ್ತರಿಸಿದಂತಹ ಈರುಳ್ಳಿನ ಉದ್ದಕ್ಕೆ ಕತ್ತರಿಸ್ಕೋಬೇಕಂತೆ, ಹಾಗೆ 1 ಈರುಳ್ಳಿನ ಸಣ್ಣದಾಗಿ ಕತ್ತರಿಸ್ಕೋಬೇಕಂತೆ, ಹಾಗೆ 2 ಚಮಚ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಒಗ್ಗರಣೆಗೆ ಕರಿಬೇವು ಮತ್ತು ಹಸಿರು ಮೆಣಸಿನಕಾಯಿ, ಸ್ವಲ್ಪ ಉಪ್ಪು ಮತ್ತು ಅರಿಶಿನ, ರುಚಿಗೆ ತಕ್ಕಷ್ಟು ಗರಂ ಮಸಾಲ ಅಥವಾ ಸಾಂಬಾರ್ ಪುಡಿಯನ್ನು ಬಳಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. 1/2 ಚಮಚ ಕಡಲೆಕಾಯಿ ಮತ್ತು ಬಿಳಿ ಎಳ್ಳು ಹುರಿದು ಪುಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಬಾಣಲೆಯನ್ನ ಒಲೆ ಮೇಲೆ ಇಟ್ಬಿಟ್ಟು ಎಣ್ಣೆಯನ್ನು ಹಾಕಿ ಅದು ಬಿಸಿಯಾದ ನಂತರ ಒಗ್ಗರಣೆಗೆ ಬೇಕಾದಂಥ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಇದನ್ನು ಹಾಕಿ, ಕರಿಬೇವು ಹಾಗೂ ಹಸಿ ಮೆಣಸಿನಕಾಯಿನ ಹಾಕಿ, ನಂತರ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ, ದೊಣ್ಣೆ ಮೆಣಸಿನಕಾಯಿ ಹೆಚ್ಚಿರುವಂಥದ್ದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದು ಸ್ವಲ್ಪ ಹುರಿದಾದ ನಂತರ ಅದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಗರಂ ಮಸಾಲ ಅಥವಾ ಸಾಂಬಾರ್ ಪುಡಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಹಾಕಿ ನಂತರ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಬೇಯಿಸಿರುವಂತಹ ಅನ್ನ, ಉದುರುದುರಾಗಿರುವಂತಹ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಮೇಲೆ ರುಚಿಗೆ 1/2 ಚಮಚದಷ್ಟು ಕಡಲೆಕಾಯಿ, ಶೇಂಗಾ ಹಾಗೂ ಬಿಳಿ ಎಳ್ಳು ಇದನ್ನು ಹುರಿದ್ಬಿಟ್ಟು ಪುಡಿ ಮಾಡಿ ಮೇಲ್ಗಡೆ ಹಾಕಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಕ್ಯಾಪ್ಸಿಕಮ್ ರೈಸ್, ಮಧ್ಯಾಹ್ನದ ಊಟಕ್ಕೆ ಮಾಡುವಂತಹ ಕ್ಯಾಪ್ಸಿಕಮ್ ರೈಸ್. ಐ ಥಿಂಕ್ ಇದು ಮಕ್ಕಳಿಗೆ ಅಥವಾ ಆಫೀಸ್ಗೆ ಹೋಗೋರಿಗೆ ಬಾಕ್ಸಿಗೆ ಹಾಕೊಡೋದಕ್ಕೂ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಅನ್ನದ ರೆಸಿಪಿ ಆಗಿರೋದ್ರಿಂದ ಮಧ್ಯಾಹ್ನದ ಹೊತ್ತಿನ ಊಟಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಲೂ ಹೇಳ್ಬೋದು. ಕ್ಯಾಪ್ಸಿಕಮ್ ರೈಸ್ ಮಾಡೋ ವಿಧಾನವನ್ನು ಹೇಳಿಕೊಟ್ಟಂತಹ ಕಿಶನ್ ರೋಷನ್, ಶೋಭಾರಾಣಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ, ಸಂದೇಶವನ್ನು ಕಳಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ಇದಾಗಿತ್ತು ಇಂದಿನ ಕರೆಯಲಿ ಕೈರುಚಿ ಕಾರ್ಯಕ್ರಮ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ

ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ, ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ವಿಕ್ಟೋರಿಯಾದ ಗವರ್ನಮೆಂಟ್ ಹೌಸ್ನಲ್ಲಿ ನಡೆದ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯ ಸಮಾರೋಪದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು ಜಂಟಿ ಪತ್ರಿಕಾ ಹೇಳಿಕೆಗಳನ್ನು ನೀಡಿದ್ದಾರೆ. ಉಭಯ ನಾಯಕರು ಪ್ರಾದೇಶಿಕ ಸ್ಥಿರತೆ, ಇಂಧನ ಭದ್ರತೆ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಗಾಗಿ ಸಮಗ್ರ ಚೌಕಟ್ಟುಗಳನ್ನು ರೂಪಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧದಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯ ಹೆಜ್ಜೆಯನ್ನು ಶ್ಲಾಘಿಸಿದರು. ಪ್ರಧಾನಿ ಮೋದಿಯವರು ದ್ವಿಪಕ್ಷೀಯ ಪಾಲುದಾರಿಕೆಯು ಭವಿಷ್ಯಕ್ಕಾಗಿ ನಿರ್ಮಿಸಲಾದ ಒಂದು ನಿರ್ಣಾಯಕ ಬಂಧವಾಗಿದೆ ಎಂದು ಘೋಷಿಸಿದರು. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ಸಂಬಂಧವು ಆಳವಾದ ಪರಸ್ಪರ ನಂಬಿಕೆಯಲ್ಲಿ ನೂತನ ವೇಗವನ್ನು ಪಡೆದಿದೆ. ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಸಂಯೋಜನೆಗೆ ನೀಡಲಾದ ಮಹತ್ವದ ಉತ್ತೇಜನವು ಈ ಶೃಂಗಸಭೆಯ ಪ್ರಮುಖ ಅಂಶವಾಗಿತ್ತು. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ, ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದವನ್ನು ವೇಗಗೊಳಿಸಲು ಬದ್ಧವಾಗಿವೆ ಎಂದು ಹೇಳಿದರು. ಇಂಧನ ಭದ್ರತೆಯಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಿ ಭಾರತಕ್ಕೆ ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ಪೂರೈಕೆಗೆ ದಾರಿ ಮಾಡಿಕೊಡುವ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಸ್ವಚ್ಛ ಇಂಧನ ಗುರಿಗಳಿಗೆ ಪ್ರಮುಖ ಶಕ್ತಿಯನ್ನು ತುಂಬುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟ್ರಗಳು ಮಹಿಳೆಯರು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ಗುಜರಾತ್ನಲ್ಲಿ ರೂಪ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಜಂಟಿಯಾಗಿ ಸ್ಥಾಪಿಸಿವೆ. ಸೈಬರ್ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಮೇಲಿನ ಆಸ್ಟ್ರೇಲಿಯಾ ಭಾರತ ಪಾಲುದಾರಿಕೆಗೆ ಮತ್ತು ಮೀಸಲಾದ ನಿರ್ಣಾಯಕ ಖನಿಜಗಳ ಕಾರಿಡಾರ್ನ ಕಾರ್ಯಾಚರಣೆಯೊಂದಿಗೆ ಕಾರ್ಯತಂತ್ರದ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಭದ್ರತೆಯು ಹೊಸ ಎತ್ತರವನ್ನು ತಲುಪಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಸುರಕ್ಷಿತಗೊಳಿಸಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಐತಿಹಾಸಿಕ ಜಂಟಿ ಘೋಷಣೆಯನ್ನು ಮಾಡಿದರು. ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿ ಮತ್ತು ಸ್ಮಾರ್ಟ್ ಆಪ್ಗಳು ಹಾಗೂ ಕೈಗಾರಿಕೆಗಳನ್ನು ಸಂಪರ್ಕಿಸಲು ನವೀನ ರಕ್ಷಣಾ ಆವಿಷ್ಕಾರ ಕಾರಿಡಾರ್ ಅನ್ನು ಪ್ರಾರಂಭಿಸಿದರು. ಪ್ರಧಾನಿ ಅಲ್ಬನೀಸ್ ಅವರು, ಈ ಸಂಬಂಧವು ಎಂದಿಗೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಅಥವಾ ಕ್ರಿಯಾತ್ಮಕವಾಗಿರಲಿಲ್ಲ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಹೆಗ್ಗುರುತಿನ ಜಂಟಿ ಘೋಷಣೆಗೆ ಸಹಿ ಹಾಕಿದರು. ಏಕೀಕೃತ ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಪ್ರಾರಂಭಿಸಿದರು. ಭಾರೀ ಆರ್ಥಿಕ ಯಶಸ್ಸಿನಲ್ಲಿ ಪರಮಾಣು ಸಹಕಾರ ಒಪ್ಪಂದದ ಅಡಿಯಲ್ಲಿ ಅಂತಿಮ ಆಡಳಿತಾತ್ಮಕ ವ್ಯವಸ್ಥೆಗೆ ಸಹಿ ಹಾಕಿರುವುದು ಭಾರತದ ಸ್ವಚ್ಛ ಇಂಧನ ಪರಿವರ್ತನೆಗೆ ಶಕ್ತಿ ತುಂಬಲು ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ರಫ್ತುಗಳನ್ನು ಮುಕ್ತಗೊಳಿಸುತ್ತದೆ. ಬೆಂಗಳೂರು ಮತ್ತು ಗುರುಗ್ರಾಮ್ಗಳಿಗೆ ಹೊಸ ವಿಶ್ವವಿದ್ಯಾಲಯದ ಶಾಖಾ ಆವರಣಗಳು ವಿಸ್ತರಿಸುವುದರೊಂದಿಗೆ ಶೈಕ್ಷಣಿಕ ಸಂಯೋಜನೆಯು ಅಭೂತಪೂರ್ವ ಸ್ಥಾನವನ್ನು ತಲುಪಿದೆ. ಈ ಭವಿಷ್ಯದ ಸಿದ್ಧ ಪಾಲುದಾರಿಕೆಯ ಅಂತಿಮ ಭಾಗವು ಉಭಯ ರಾಷ್ಟ್ರಗಳನ್ನು ಬೆಸೆಯುವ ಭಾರತ ಮೂಲದ ಜನಸಮೂಹವೇ ಆಗಿದೆ ಎಂದು ಅಲ್ಬನೀಸ್ ಪುನರುಚ್ಚರಿಸಿದ್ದಾರೆ. ಅಮೆರಿಕ ಇಂದು ಮುಂಜಾನೆ ಇರಾನ್ ವಿರುದ್ಧ ಹೊಸ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಟೆಹರಾನ್ ಬಹ್ರೇನ್ ಕುವೈತ್ ಮತ್ತು ಕತಾರ್ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದು ಇದು ಪರ್ಷಿಯನ್ ಕೊಲ್ಲಿಯಲ್ಲಿನ ಯುದ್ಧವನ್ನು ಕೊನೆಗೊಳಿಸುವ ಉದ್ದೇಶದ ಮಧ್ಯಂತರ ಒಪ್ಪಂದಕ್ಕೆ ಮತ್ತೊಮ್ಮೆ ಬೆದರಿಕೆ ಒಡ್ಡುವಂತೆ ಪರಸ್ಪರ ದಾಳಿಯನ್ನು ತೀವ್ರಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ಇರಾನಿನ ದಾಳಿಗಳು ಕದನ ವಿರಾಮದ ಅಂತ್ಯವನ್ನು ಸೂಚಿಸಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಕೆಲವೇ ಗಂಟೆಗಳ ನಂತರ ಈ ದಾಳಿಗಳು ನಡೆದಿವೆ. ಅಮೆರಿಕ ನಿನ್ನೆ ಮುಂಜಾನೆ ಇರಾನ್ನ ವಿವಿಧ ಮಿಲಿಟರಿ ನೆಲೆಗಳು ಮತ್ತು ಬಂದರು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿತ್ತು. ಒಮಾನ್ ಕರಾವಳಿಯಲ್ಲಿ ಇರಾನ್ ಹಲವಾರು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯ ಬೆನ್ನಲ್ಲೇ ಈ ದಾಳಿಗಳು ನಡೆದಿದ್ದವು. ಇದು ಇರಾನ್ನ ಪ್ರತಿಕ್ರಿಯೆಗೆ ಕಾರಣವಾಯಿತು. ಇಂದಿನ ದಾಳಿಗಳು ಎರಡೂ ಕಡೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಂತೆ ಕಂಡುಬಂದಿವೆ. ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿಯ ಇರುವ ಬಹರೇನ್ನಲ್ಲಿ ಕನಿಷ್ಠ 2 ಬಾರಿ ಸೈರನ್ಗಳು ಮೊಳಗಿದವು. ಬಹರೇನ್, ಕುವೈತ್ ಅಥವಾ ಕತಾರ್ನಲ್ಲಿ ಸಂಭವಿಸಿದ ಹಾನಿಯ ಬಗ್ಗೆ ತಕ್ಷಣದೇ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಕುವೈತ್ ಮಿಲಿಟರಿಯು ತನ್ನೆಡೆ ಬರುತ್ತಿರುವ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಸಕ್ರಿಯ

0: ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಇರುವ ಸರ್ಕಾರಿ ಶಾಲೆಗಳಲ್ಲಿ 9-12 ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ ಮಾಡಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರಲಿದ್ದು, ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಜೊತೆಗೆ ನಿರಂತರ ಶಿಕ್ಷಣವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಊರ್ಜಿತದಲ್ಲಿರುವ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಅಥವಾ ಅರ್ಹತೆಯನ್ನು ಸಾಬೀತುಪಡಿಸಲು ಸರ್ಕಾರ ಸೂಚಿಸಿರುವ ಇತರ ಯಾವುದೇ ದಾಖಲೆಯನ್ನು ಹೊಂದಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಶುಲ್ಕ ವಿನಾಯಿತಿ ಲಭ್ಯವಿರುತ್ತದೆ. ಈ ಮನ್ನಾ ಯೋಜನೆಯು ಸರ್ಕಾರಿ ಶಾಲೆಗಳು ವಿಧಿಸುವ ಎಲ್ಲಾ ಶುಲ್ಕಗಳನ್ನು ಒಳಗೊಂಡಿರುತ್ತದೆ. ಈ ನಡುವೆ ಸಕ್ಷಮ ಪ್ರಾಧಿಕಾರದಿಂದ ನಿರ್ದಿಷ್ಟವಾಗಿ ವಿನಾಯಿತಿ ನೀಡದ ಹೊರತು ಬಾಹ್ಯ ಶಾಸನಬದ್ಧ ಪ್ರಾಧಿಕಾರಗಳು, ಪರೀಕ್ಷಾ ಮಂಡಳಿಗಳು ಅಥವಾ ಇತರ ಹೊರಗಿನ ಸಂಸ್ಥೆಗಳಿಗೆ ಪಾವತಿಸಬೇಕಾದ ಶುಲ್ಕಗಳು ಎಂದಿನಂತೆ ಅನ್ವಯಿಸುತ್ತವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ 3ನೇ ಬ್ರಿಕ್ಸ್ ಸಾರಿಗೆ ಸಚಿವರ ಸಭೆಯು ಮಹಾರಾಷ್ಟದ ನಾಗ್ಪುರದಲ್ಲಿ ಇಂದಿನಿಂದ ಪ್ರಾರಂಭವಾಗಲಿದೆ. ಈ ತಿಂಗಳ 11 ಮತ್ತು 12 ನಾಗ್ಪುರ ನಗರದಲ್ಲಿ ಆಯೋಜಿಸಲಾಗಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಲಿದ್ದು, ಸಾರಿಗೆ ವಲಯದ ಪ್ರಮುಖ ಆದ್ಯತೆಗಳು, ಮೂಲಸೌಕರ್ಯದಲ್ಲಿ ಸುಸ್ಥಿರತೆ ಹಾಗೂ ಸುಗಮ ಸಂಚಾರದ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಮುಖ್ಯ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಇದು ತಾಂತ್ರಿಕ ನಾವೀನ್ಯತೆ ಮತ್ತು ಸುಧಾರಿತ ಸಂಪರ್ಕದ ಮೂಲಕ ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವ ಬ್ರಿಕ್ಸ್ ರಾಷ್ಟಗಳ ಜಂಟಿ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯನ್ ಸೂಪರ್ ಸಂಸ್ಥೆಯು ಭಾರತದಲ್ಲಿ 50 ಕೋಟಿ ಆಸ್ಟ್ರೇಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಪ್ರಕಟಿಸಿದ್ದು, ಈ ಕ್ರಮವನ್ನು ಭಾರತ ಸರ್ಕಾರವು ಸಕಾರಾತ್ಮಕವಾಗಿ ಸ್ವಾಗತಿಸಿದೆ. ಮೆಲ್ಬೋರ್ನ್ನಲ್ಲಿ ಇಂದು ಬೆಳಗ್ಗೆ ಆಸ್ಟ್ರೇಲಿಯಾ ಸೂಪರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಲ್ ಸ್ಟ್ರೋಡರ್ ಈ ಮಹತ್ವದ ಹೂಡಿಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು, ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗಿದೆ 1:20:23. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಅಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಹಸಿವ ನೊಂದುವನೆ ಹಿರಿಯನು ನಲಿಯ ದಿಹನೆ. ಶಿಶುಗಳವಲಕ್ಕಿ ಬೆಲ್ಲದ ಸಂಭ್ರಮವ ನೋಡಿ ಹಸಿವ ನೊಂದುವನೆ ಹಿರಿಯನು ನಲಿಯ ದಿಹನೆ. ವಿಷಯ ಸಂಸಕ್ತ ಲೋಕವನ್ ಅನಾಸಕ್ತಿಯಿಂದ್ವಸೆದು ನೋಳ್ಪನು ಜಾಣ ಮಂಕುತಿಮ್ಮ.
1: ವಿಷಯ ಸಂಸಕ್ತ ಲೋಕವನ್ ಅನಾಸಕ್ತಿಯಿಂದ್ವಸೆದು ನೋಳ್ಪನು ಜಾಣ ಮಂಕುತಿಮ್ಮ.

ಪಕ್ವತೆಯ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಡಿ ವಿ ಜಿ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ವ್ಯಕ್ತಿತ್ವ ಹದಗೊಳ್ತಾ ಇದ್ದ ಹಾಗೆ ನಾವು ಪಡೆಯುವ ಅನುಭವಗಳಿಂದ ನಮ್ಮ ವ್ಯಕ್ತಿತ್ವ ಪರಿಪಾಕಗೊಳ್ತಾ ಇದ್ದ ಹಾಗೆ ನಾವು ಲೋಕವನ್ನು ಅರ್ಥ ಮಾಡ್ಕೊಳ್ಳೋದು, ಗ್ರಹಿಸೋದು, ಸ್ವೀಕರಿಸೋದು ಇವೆಲ್ಲವೂ ಬದಲಾಗ್ತಾ ಹೋಗುತ್ತೆ. ಹೆಚ್ಚು ಪ್ರಬುದ್ಧ ಆಗುತ್ತೆ, ಹೆಚ್ಚು ವಿವೇಚನೆಯಿಂದ ಕೂಡಿರುತ್ತೆ, ನಮ್ಮ ಬದುಕು ಚಲುವಾಗುತ್ತೆ, ಸುಂದರವಾಗುತ್ತೆ. ನೋಡಿ, ಹಸಿವು ಮನುಷ್ಯನಿಗೆ ತೀರ ಸಹಜವಾದದ್ದು. ಅದರಲ್ಲೂ ಯಾರಾದರೂ ತುಂಬ ರುಚಿಯಾದ ಆಹಾರವನ್ನು ಎದುರುಗಡೆ ಸೇವಿಸ್ತಾ ಇದ್ದರೆ ನಮಗೆ ಇನ್ನಷ್ಟು ಹಸಿವು ಜಾಸ್ತಿ ಆಗುತ್ತೆ. ಇದು ಮನುಷ್ಯ ಸಹಜವಾದ ಪ್ರವೃತ್ತಿ. ಆದರೆ ಪಕ್ವಗೊಂಡ ಪ್ರಬುದ್ಧವಾದ ಮನಸ್ಸಿರುತ್ತಲ್ಲ, ಅದು ಹಸಿವಿದ್ರೂ ಕೂಡ ನಮಗೆ ಚಿಕ್ಕ ಮಕ್ಕಳು ಅವಲಕ್ಕಿ ಬೆಲ್ಲ ತಿಂತ ಸಂಭ್ರಮ ಪಡ್ತಾ ಇದ್ದರೆ ಕಿತ್ಕೊಳಕ್ಕೆ ಹೋಗ್ತೀವ, ಕರುಪ್ತೀವ? ಕರ್ಬೋದಿಲ್ಲ, ಬದಲಿಗೆ ಸಂತೋಷ ಪಡ್ತೀವಿ. ಮಕ್ಕಳ ಸಂತೋಷದಲ್ಲಿ ನಮ್ಮ ಸಂತೋಷವನ್ನು ಕಾಣ್ತೇವೆ. ಇದು ಪಕ್ವತೆಯ ಪ್ರತೀಕ. ಹಾಗೆಯೇ ಈ ಲೋಕದಲ್ಲಿ ಜನ ಈ ಎಲ್ಲ ವಿಷಯಾಸಕ್ತಿಯಲ್ಲಿ ಮುಳುಗೋಗಿದ್ರೆ ಅದನ್ನು ನೋಡಿ ನಾವು ಕರುಬೇಕಾಗಿಲ್ಲ, ನಾನು ಪಾಲ್ಗೊಳ್ಬೇಕು ಅಂತ ಅಪೇಕ್ಷೆ ಪಡಬೇಕಾಗಿಲ್ಲ. ಇದು ಪಕ್ವತೆಯ ಸ್ಥಿತಿ ಅಲ್ಲ, ಒಂದು ಬಗೆಯ ನಿರಾಸಕ್ತಿಯಿಂದ ನಾವು ಅದನ್ನು ನೋಡೋಕ್ಕೆ ಸಾಧ್ಯ ಆಗಬೇಕು, ಆಗ ನಮ್ಮ ಬೆಳವಣಿಗೆ ಸಾಧ್ಯ. ಡಿ ವಿ ಜಿ ಪದ್ಯದಲ್ಲಿ ಈ ಬಗೆಯ ನಿರ್ಲಿಪ್ತತೆಯನ್ನು, ನಿರಾಸಕ್ತಿಯನ್ನು ಪ್ರತಿಪಾದಿಸ್ತಾ ಇದ್ದಾರೆ. ನಾವೇನಾದರೂ ಸಾಧಿಸಬೇಕು ಅಂತಂದರೆ ಈ ಲೋಕದ ಆಕರ್ಷಣೀಯ ಬಗೆಗೆ ಒಂದು ಬಗೆಯ ನಿರ್ಲಿಪ್ತತೆ ಬೇಕು, ನಿರಾಸಕ್ತಿ ಬೇಕು.

ಉಂಡಾತ ನುಣುತಿರುವರನು ಕಾಣ್ಬನಲವಿಂದ ಪಂಡಿತನು ವಿದ್ಯಾರ್ಥಿಗಳಿಗೊರೆವನಯದಿಂ. ಉಂಡಾತ ನುಣುತಿರುವರನು ಕಾಣ್ಬನಲವಿಂದ ಪಂಡಿತನು ವಿದ್ಯಾರ್ಥಿಗಳಿಗೊರೆವನಯದಿಂ. ಕಂಡು ಲೋಕವನು ಸಂತೈಸುತ್ತಿರುವಂ ಜ್ಞಾನಿ ಕಂಡೆಲ್ಲರೊಳು ತನ್ನ ಮಂಕುತಿಮ್ಮ. ಕಂಡು ಲೋಕವನು ಸಂತೈಸುತ್ತಿರುವಂ ಜ್ಞಾನಿ ಕಂಡೆಲ್ಲರೊಳು ತನ್ನ ಮಂಕುತಿಮ್ಮ.

0: ಜ್ಞಾನದ ಮಹತ್ವವನ್ನು ಡಿ ವಿ ಜಿ ಈ ಪದ್ಯದಲ್ಲಿ ತುಂಬ ಸರಳವಾಗಿ ತಿಳಿಸ್ತಾ ಇದ್ದಾರೆ. ನಾವು ಎತ್ತರ ಎತ್ತರಕ್ಕೆ ಏರಿದಷ್ಟು ಕೂಡ ಸುತ್ತಮುತ್ತಲ ಬದುಕನ್ನು ನಾವು ಸಮಚಿತ್ತದಿಂದ ಸಮಾಧಾನವಾಗಿ ನೋಡೋ ಕೌಶಲವನ್ನು ನಾವು ಪಡ್ಕೊಂಡ್ಬಿಡ್ತೀವಿ. ಎತ್ತರಕ್ಕೇರೋದು ಅಂತಂದರೆ ಬೆಟ್ಟ ಏರೋದು ಅಂತಲ್ಲ, ಜ್ಞಾನದ ಶಿಖರವನ್ನೇರೋದು ಅನ್ನೋ ಅರ್ಥ. ಬದುಕಿನಲ್ಲಿ ನಿಜವಾಗಿ ನಮಗೆ ಸಂತೃಪ್ತಿ ದೊರಕೋದು ಯಾವಾಗ ಅಂದರೆ ಈ ಲೋಕದ ಸುಖ ಸಂಪತ್ತು ಅದನ್ನು ಪಡೆದಾಗ ಅಲ್ಲ. ಅವುಗಳಿಂದ ತೃಪ್ತಿ ಸಿಗುತ್ತೆ ನಿಜ, ಆದರೆ ಅದು ತಾತ್ಕಾಲಿಕವಾದದ್ದು. ನಿಜವಾದ ತೃಪ್ತಿ ಸಿಗೋದು ಯಾವಾಗ ಅಂದರೆ ನಮ್ಮತನದ ಅರಿವು ನಮಗೆ ಮೂಡಿದಾಗ. ಊಟ ಮಾಡಿ ಸಂತೃಪ್ತನಾದವನು ಬೇರೆಯವರು ಊಟ ಮಾಡ್ತಾ ಇದ್ದರೆ ಸಹಜವಾಗಿ ಸಂತೋಷ ಪಡ್ತಾನೆ. ನಿಜವಾದ ಸ್ಕಾಲರು ಗುರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ಸಂಭ್ರಮಿಸ್ತಾನೆ, ತನ್ನಲ್ಲಿರೋದನ್ನು ಹಂಚ್ತಾನೆ. ಹಾಗೆ ಹಂಚಿದಾಗ ಅವರೂ ಬೆಳೀತಾರೆ, ನಾವೂ ಬೆಳಿತೀವಿ. ಇದು ಜ್ಞಾನಿಯ ಲಕ್ಷಣ. ನಿಜವಾದ ಜ್ಞಾನಿ ಹೀಗೆ ಸಂತೃಪ್ತ. ಅವನೇನು ಮಾಡ್ತಾನೆ ಅಂತಂದರೆ ತಾನೂ ಸಮಾಧಾನವಾಗಿರ್ತಾನೆ, ಉಳಿದವರಿಗೂ ಸಮಾಧಾನವನ್ನು ತಂದುಕೊಡುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಿರ್ತಾನೆ. ಉಳಿದವರ ಮನಸ್ಸನ್ನು ಕ್ಷೋಭೆಗೊಳಿಸೋದು, ಬೇಸರಗೊಳಿಸೋದು, ಹಿಂಸೆಗೊಳಿಸೋದು ಅದನ್ನು ಜ್ಞಾನಿ ಮಾಡೋದಿಲ್ಲ. ನಾವೆಲ್ಲರೂ ಹೀಗೆ ಜ್ಞಾನದ ಅರಿವನ್ನು ಪಡೆಯುವ ಪ್ರಯತ್ನವನ್ನು ಮಾಡೋಕ್ಕೆ ಸಾಧ್ಯ ಆಗಬೇಕು. ಇಲ್ಲಿ ಆಹಾರ ಮತ್ತು ಜ್ಞಾನ ಇವೆರಡನ್ನು ಸಮೀಕರಿಸಿ ಡಿ ವಿ ಜಿ ತುಂಬ ಸೊಗಸಾಗಿ ಈ ಲೋಕಕ್ಕೆ ಅಗತ್ಯವಾದ ಸಾಂತ್ವನದ ಶಕ್ತಿಯನ್ನು ವಿವರಿಸ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ?

ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:31:43. ಈ ಸಮಯದ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಇರುವಂತಹ ಪ್ರಕೃತಿ, ನಾವು ಸೇವಿಸುವಂತಹ ಗಾಳಿ, ನೀರು, ಕಾಡು, ನದಿ, ಸಮುದ್ರ, ಮರ, ಗಿಡ, ಗುಡ್ಡ, ಬೆಟ್ಟ, ಎಲ್ಲವೂ ಪ್ರಕೃತಿ ನಮಗೆ ನೀಡಿರುವಂತಹ ಒಂದು ವರ ಅಂತ ಹೇಳ್ಬೋದು. ಈ ಪ್ರಕೃತಿಯನ್ನು ದೇವರು ಎಷ್ಟು ಯೋಜಿತವಾಗಿ ಚಿತ್ರಿಸಿದ್ದಾನೆ ಅಂದರೆ ಎಂಥವರ ಊಹೆಗೂ ನಿಲುಕದಂತಹ ಒಂದು ಸುಂದರವಾದ ಚಿತ್ರ ನಮ್ಮ ಪ್ರಕೃತಿ. ಸಮತೋಲನವಾದಂತಹ ಈ ಪ್ರಕೃತಿ 24 ಗಂಟೆಯಲ್ಲಿ ಹಗಲು ರಾತ್ರಿ ಆಗುವಷ್ಟೇ ಪರ್ಫೆಕ್ಟ್ ಅಲ್ವಾ? ಅದಕ್ಕೆ ಅದೇ ಮಳೆ ಇರಬಹುದು, ಬಿಸಿಲಿರ್ಬೋದು, ಚಳಿಗಾಲ ಇರ್ಬೋದು, ಪ್ರತಿಯೊಂದನ್ನು ದೇವರು ಪ್ರಕೃತಿಯಲ್ಲಿ ಎಷ್ಟು ಈಕ್ವಲ್ ಆಗಿ ಸಮತೋಲನದಿಂದ ಡಿಸೈನ್ ಮಾಡಿಬಿಟ್ಟಿದ್ದಾನೆ ಅಂತ ಅಂದರೆ, ಇದನ್ನೆಲ್ಲ ಕೊಟ್ಟಿರುವಂತಹ ಈ ಪ್ರಕೃತಿಯನ್ನು ಚಿತ್ರಿತ ಮಾಡಿದಂತಹ ದೇವರಿಗಂತೂ ನಿಜವಾಗ್ಲೂ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಇಲ್ಲಿಂದನೆ ಹೇಳಲೇಬೇಕು. ಹಾಗೆಯೇ ನಮ್ಮ ಸುತ್ತಮುತ್ತ ಇರುವಂತಹ ಈ ಪರಿಸರವನ್ನು ನಮ್ಮ ಜೀವನದ ದೊಡ್ಡ ಲಕ್ಷುರಿ ಅಂತ ನಾವು ಭಾವಿಸ್ಬೇಕು. ಯಾಕಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಪ್ರಕೃತಿ ನಮಗೆ ಕೊಟ್ಟಿರುವಂತಹ ಹಲವಾರು ಕೊಡುಗೆಗಳಿಂದ ಇದು ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಒಂದು ಲಕ್ಷುರಿ ಅಂತಲೇ ಹೇಳ್ಬೋದು. ಒಂದ್ಸಲ ಯೋಚನೆ ಮಾಡಿಬಿಡಿ, ನಮ್ಮ ಸುತ್ತಮುತ್ತ ಗುಡ್ಡ ಬೆಟ್ಟಗಳೇ ಇಲ್ಲ ಅಂದಿದ್ರೆ ಹೇಗಿರ್ತಿತ್ತು? ನದಿಗಳೇ ಇಲ್ಲ ಅಂದಿದ್ರೆ ಹೇಗಿರ್ತಿತ್ತು? ಮರಗಳೇ ಇಲ್ಲ ಅಂದಿದ್ರೆ ಹೇಗಿರ್ತಿತ್ತು? ನಾವೆಲ್ಲ ಹೇಗೆ ಬದುಕ್ತಿದ್ವಿ? ಮನುಷ್ಯನ ಜೀವನದಲ್ಲಿ ಮನುಷ್ಯ ಒಂದು ಬೇರೆಯೇ ಪ್ರಾಣಿಯಾಗಿದ್ರು, ಪ್ರಕೃತಿ ಒಂದು ಬೇರೆಯೇ ವಿಧವಾದಂತಹ ಆಗಿದ್ರು, ಇದೆರಡಕ್ಕೂ ಯಾವ ರೀತಿ ನಾವು ಕನೆಕ್ಟ್ ಆಗಿದ್ದೀವಿ? ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರಿಂದ ನಾವು ಈಗ ಭಜಿಸಬೇಕಾಗಿರುವಂತಹ ಒಂದೇ ಒಂದು ಮಂತ್ರ ಯಾವುದು ಅಂತಂದ್ರೆ, ಪ್ರಕೃತಿ ರಕ್ಷಿತೋ ರಕ್ಷಿತಃ.

ಸ್ನೇಹಿತರೆ, ಗಡಿಬಿಡಿ ಅಳಿಯ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಆರ್ ಎನ್ ಜಯಗೋಪಾಲ್ ರವರ ಸಾಹಿತ್ಯ ಹಾಗೂ ಕೋಟಿಯವರ ಸಂಗೀತವಿತ್ತು. ಸ್ನೇಹಿತರೆ, ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದ ವಿಷಯ ಏನಪ್ಪಾ ಅಂದರೆ ಪ್ರಕೃತಿ ರಕ್ಷಿತೋ ರಕ್ಷಿತಃ. ಪ್ರಕೃತಿಯನ್ನು ನಾವು ರಕ್ಷಿಸಿದರೆ ಪ್ರಕೃತಿ ಎಂದಿಗೂ ನಮ್ಮ ಕೈ ಬಿಡಲ್ಲ ಅನ್ನೋದು ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ. ಸ್ನೇಹಿತರೆ, ಮಳೆಗಾಲ ಬಂದ ತಕ್ಷಣ ಎಲ್ಲ ಕಡೆ ಉಂಟಾಗೋ ಒಂದು ಆತಂಕ ಅಂತ ಏನು ಅಂತಂದರೆ ಮಣ್ಣು ಕುಸಿತ. ಮಣ್ಣು ಕುಸಿತ ಅಥವಾ ಗುಡ್ಡ ಕುಸಿತ ಅಂತ ಏನು ಕರಿತೀವಿ, ಇದು ಸದ್ಯಕ್ಕೆ ಎಲ್ಲ ಕಡೆ ಚಾಲ್ತಿಯಲ್ಲಿರುವಂತಹ ಸುದ್ದಿ ಆಗಿರುತ್ತೆ. ಇದು ಒಂದು ರೀತಿ ಆತಂಕನೂ ಹೌದು. ಮಣ್ಣಿನ ಸರಿಯಾದ ಸಂರಕ್ಷಣೆ ಮಾಡದೇ ಇಲ್ಲದಿದ್ದರ ಫಲವಾಗಿ ಈಗ ಗುಡ್ಡ ಕುಸಿದಂತಹ ದುರಂತಗಳನ್ನು ನಾವು ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಈ ಹಿಂದೆ ಕೊಡಗು, ಸಕಲೇಶಪುರದ ಭಾಗಗಳಿರ್ಬೋದು, ಹಾಗೆ ಕರ್ನಾಟಕದ ಪಶ್ಚಿಮ ಘಟ್ಟದ ಪ್ರದೇಶಗಳು, ಕೇರಳದ ವಯನಾಡ್ ಇರಬಹುದು, ಅಂಕೋಲಾ ಬಳಿಯ ಶಿರೂರು ಘಟನೆ ಇರಬಹುದು, ಈ ಎಲ್ಲ ಪ್ರದೇಶಗಳಲ್ಲಿ ನಡೆದಂತಹ ಗುಡ್ಡ ಕುಸಿತದ ಘಟನೆಗಳು ಅಥವಾ ಈ ಪ್ರದೇಶಗಳು ಭೀಕರ ಗುಡ್ಡ ಕುಸಿತದ ಘಟನೆಗಳಿಗೆ ಸಾಕ್ಷಿಯಾಗಿದೆ ಅಂತಲೇ ಹೇಳಬಹುದು. ಮಳೆ ಹೆಚ್ಚಾದ ತಕ್ಷಣ ಮಣ್ಣು ಮೆತ್ತಗಾಗುತ್ತೆ, ಮಣ್ಣಿನ ಗುಡ್ಡಗಳನ್ನು ಕಡಿದಿರ್ತಾರೆ, ಮಣ್ಣನ್ನು ಸರಿಯಾಗಿ ಮ್ಯಾನೇಜ್ ಮಾಡದೆ ಹಾಗೆ ಬಿಟ್ಟಿರ್ತಾರೆ, ವಿಲೇವಾರಿ ಮಾಡಿರೋದಿಲ್ಲ, ಇದರಿಂದ ಗುಡ್ಡ ಕುಸಿತಗಳು ಆಗುತ್ತೆ. ಹಾಗೆ ಅವೈಜ್ಞಾನಿಕವಾಗಿ ಗುಡ್ಡಗಳನ್ನು ಕಡಿದು ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಾರೆ, ರಸ್ತೆಗಳಿರಬಹುದು ಹಾಗೆ ಸುರಂಗಗಳಿರಬಹುದು, ಇದನ್ನೆಲ್ಲ ಮಾಡೋದಕ್ಕೆ ಗುಡ್ಡಗಳನ್ನು ಕಡಿಯೋದು ಅನಿವಾರ್ಯ ಆಗಿರುತ್ತೆ. ಹಾಗೆ ಈ ಕಾರಣದಿಂದಾಗಿ ಇಲ್ಲಿ ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಕೆಲಸವನ್ನು ಮಾಡದೇ ಇರೋದರಿಂದಾಗಿ ಈ ಅವೈಜ್ಞಾನಿಕ ಕಾರಣಗಳಿಂದಾಗಿ ಗುಡ್ಡ ಕುಸಿತದಂತಹ ಪ್ರಕರಣಗಳನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಅಭಿವೃದ್ಧಿ ಅಂತೂ ಆಗಲೇಬೇಕು, ನಮಗೆ ಒಳ್ಳೆ ರಸ್ತೆ ಬೇಕು, ಎಲ್ಲದೂ ಬೇಕು, ಆದರೆ ಪರಿಸರನೂ

ಜೊತೆಗೆ ಚೆನ್ನಾಗಿರಬೇಕು ಅಂತಂದರೆ ಏನೆಲ್ಲ ಮಾಡಬಹುದು, ಈ ರೀತಿ ಗುಡ್ಡ ಕುಸಿತ ಆಗದೆ ಇರೋ ರೀತಿ ಯಾವೆಲ್ಲ ಮುಂಜಾಗ್ರತೆಗಳನ್ನು ತಗೋಬಹುದು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಇನ್ನೊಂದು ಹಾಡು ಮೂಡಿ ಬರ್ತಾ ಇದೆ, ಸೂಪರ್ ಹಿಟ್ ಹಾಡು ಚಿತ್ರ ಅವರ ಧ್ವನಿಯಲ್ಲಿ ನೆನಪಿರಲಿ ಚಿತ್ರದ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸರದಾರ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಈ ಹಾಡಿಗೆ ಸಾಹಿತ್ಯ ಹಾಗೂ ಸಂಗೀತವನ್ನ ನೀಡಿದ್ರು ಹಂಸಲೇಖ. ಸ್ನೇಹಿತರೆ, ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಪ್ರಕೃತಿ ರಕ್ಷಿತೋ ರಕ್ಷಿತ ಅನ್ನುವ ವಿಷಯದ ಕುರಿತಾಗಿ ಮಾತಾಡ್ತಾ ಇದ್ವಿ. ನಾವು ಪ್ರಕೃತಿಯನ್ನು ರಕ್ಷಿಸಿದ್ರೆ ಪ್ರಕೃತಿ ಖಂಡಿತವಾಗ್ಲೂ ನಮ್ಮನ್ನ ರಕ್ಷಿಸೇ ರಕ್ಷಿಸುತ್ತೆ, ಯಾವುದೇ ಸಮಯದಲ್ಲೂ ಕೈಬಿಡಲ್ಲ ಅಂತ ಹೇಳೋದು ಇಂದಿನ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಈಗ ಗುಡ್ಡ ಕುಸಿತದಂತಹ ಪ್ರಕರಣಗಳಂತೂ ಹೆಚ್ಚಾಗಿ ಮಳೆಗಾಲದಲ್ಲಿ ಕಂಡು ಬರ್ತಾ ಇದೆ. ಇದಕ್ಕಾಗಿ ಏನ್ ಮಾಡಬೇಕು ಮುಂಜಾಗ್ರತೆ ಅನ್ನೋದಾದ್ರೆ, ನದಿ ಪಾತ್ರದಲ್ಲಿರುವವರು ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸವಿರುವಂತಹವರು ಮುನ್ನೆಚ್ಚರಿಕೆಯಿಂದ ಸುರಕ್ಷಿತ ಪ್ರದೇಶಗಳಿಗೆ ತೆರಳಿ ಮನೆಯಿಂದ ಹೊರಡುವಾಗ ನಿಮ್ಮ ಅಮೂಲ್ಯವಾದಂತಹ ದಾಖಲೆಗಳಾಗಿರ್ಬೋದು, ಹಾಗೆ ಅಮೂಲ್ಯವಾದಂತಹ ವಸ್ತುಗಳನ್ನು ಮಾತ್ರ ತೆಗೆದುಕೊಂಡು ಹೋಗಿ. ಅಂದರೆ ನೀವು ಆತುರದಲ್ಲಿ ಗಾಬರಿಲಿ ಮನೆಯನ್ನೆಲ್ಲ ಖಾಲಿ ಮಾಡಕ್ಕೆ ಹೋದರೆ ಹೆಚ್ಚಿನ ಸಮಯ ಹಿಡಿಬಹುದು, ಹಾಗೆ ಅದರಿಂದಾಗಿ ಮತ್ತಷ್ಟು ಸಮಸ್ಯೆಗಳಿಗೆ ನೀವು ತಲೆದೂರಬಹುದು ಅಂತ ಅನ್ಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ವಿದ್ಯುತ್ ಕಂಬಗಳಿರಬಹುದು, ವೈರ್ಗಳಿರಬಹುದು, ಅಂಥದನ್ನು ಮುಟ್ಟೋದಕ್ಕೆ ಹೋಗಬೇಡಿ. ಮತ್ತು ಸರ್ಕಾರ ಹಾಗೂ ಹವಾಮಾನ ಇಲಾಖೆ ನೀಡುವಂತಹ ಸೂಚನೆಗಳನ್ನು ಗಮನಿಸ್ತಾ ಇರೋದು ಒಳ್ಳೆಯದು. ಪ್ರಕೃತಿಯನ್ನ ಉಳಿಸ್ಬೇಕು ರಕ್ಷಿಸಬೇಕು ಅನ್ನೋದು ದೊಡ್ಡ ಕೆಲಸ ಅಲ್ವೇ ಅಲ್ಲ. ಸಣ್ಣ ಸಣ್ಣ ಅಭ್ಯಾಸಗಳಿಂದಲೇ ದೊಡ್ಡ ಬದಲಾವಣೆಯನ್ನ ಮಾಡಿಕೊಳ್ಳಬಹುದು. ಒಂದು ಗಿಡ ನೆಡೋದಿರಬಹುದು, ನೀರನ್ನ ಮಿತವಾಗಿ ಬಳಸೋದು, ಪ್ಲಾಸ್ಟಿಕ್ ಕಡಿಮೆ ಬಳಸೋದು, ಕಸ ವಿಲೇವಾರಿನ ಸರಿಯಾಗಿ ಮಾಡೋದು, ಪ್ರಾಣಿ ಪಕ್ಷಿಗಳಿಗೂ ಬದುಕೋಕೆ ಅವಕಾಶ ನೀಡೋದು, ಇದೆಲ್ಲ ಪ್ರಕೃತಿಯ ರಕ್ಷಣೆಯತ್ತ ನಮ್ಮ ಪುಟ್ಟ ಹೆಜ್ಜೆ ಆಗಬಹುದು. ಹಾಗೆ ನೆನಪಿರಲಿ, ನಾವು ಭೂಮಿಯನ್ನ ನಮ್ಮ ಪೂರ್ವಜರಿಂದ ಪಡೆದಂತಹ ಆಸ್ತಿಯಲ್ಲ, ಇದು ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಎರವಲು ಪಡೆದ ಅಮೂಲ್ಯವಾದ ಸಂಪತ್ತು. ಹಾಗಾಗಿ ಪ್ರಕೃತಿಯನ್ನ ಪ್ರೀತಿಸೋಣ, ಪರಿಸರವನ್ನ ಸಂರಕ್ಷಿಸೋಣ, ಹಸಿರು ಬೆಳೆಸೋಣ ಅಂತ ಹೇಳ್ತಾ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದ ನಮ್ಮ ವಾಕ್ಯ ಆಗಿತ್ತು ಪ್ರಕೃತಿ ರಕ್ಷಿತೋ ರಕ್ಷಿತಃ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ. ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು.
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು.
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು.
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತು

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಸ್ನೇಹಿತರೆ, ಸಮಯ ಆಗ್ತಾ ಇದೆ 2 ಗಂಟೆ. ಇನ್ನು ಮುಂದೆ ಕೇಳಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: Good afternoon. This is Akashvani and I am Valsa Williams with the midday news. The headlines: India and Australia sign landmark deals on uranium supply and dedicated critical minerals corridor. Australia-India partnership on cyber critical technologies and supply chains becomes operational. Prime Minister Narendra Modi holds annual summit with his Australian counterpart Anthony Albanese in Melbourne. Says bilateral relationship entered an expansive era anchored in deep mutual trust. Vice President C.P. Radhakrishnan unveils national mission for sustainable use of high seas fishery resources in Bhubaneswar. Monsoon covers entire country. Incessant rain affects normal life in national capital region. Uttarakhand becomes fully literate state after achieving prescribed adult literacy benchmarks.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಬೆಳೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರವಾಸ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿಂದು ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಮುಖ್ಯಮಂತ್ರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸದ ವೇಳೆ ಶಾಸಕರೊಂದಿಗೆ ಸಭೆ ನಡೆಸಿ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಸತೀಶ ಜಾರಕಿಹೊಳಿ, ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿ ಕುಂಠಿತ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಈ ಬಾರಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಕುಂಠಿತವಾಗಿದ್ದು, ಜಿಲ್ಲಾ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ಗಳು ನಿಯಮಿತವಾಗಿ ಸಭೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು.

0: ಚರ್ಚಿಸಿದರು. ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು, ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಪಂಕ್ತಿಯಲ್ಲಿದ್ದು, ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆಗೈಯುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲುಗಲ್ಲೇರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 46 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ಗೆ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವೂ ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ, ಸಮರ್ಥ ನಾಯಕತ್ವದಲ್ಲಿ ಮುನ್ನಡೆ ಸಾಧಿಸಿರುವ ಭಾರತ ಇಂಧನ ವಲಯದಲ್ಲೂ ಆತ್ಮನಿರ್ಭರವಾಗುವತ್ತ ದೃಢ ಹೆಜ್ಜೆ ಇರಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಸುಗಮವಾಗಿ ನಡೆಯುತ್ತಿರುವ ಬಗ್ಗೆ ವರದಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿದ್ದು, ಈಗಾಗಲೇ 12,73,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 322,000 ಮತದಾರರ ಗಣಕೀಕರಣವೂ ಆಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 87.44% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ 94.94% ಮತದಾರರ ನಮೂನೆಗಳ ವಿತರಣಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪರಿಣಾಮ ಬೀರಬಹುದು. ಹೀಗಾಗಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಪರ್ಯಾಯ ಕ್ರಮ ಕೈಗೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮಂಡ್ಯ, ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ನಿನ್ನೆ 5,731 ಕ್ಯೂಸೆಕ್ ಇದ್ದ ಒಳಹರಿವು ಇಂದು 12,694 ಕ್ಯೂಸೆಕ್ಗೆ ಏರಿಕೆ ಕಂಡಿದ್ದು, ಜಲಾಶಯಕ್ಕೆ ಬರುತ್ತಿರುವ ಒಳಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ನೀರಿನ ಮಟ್ಟ 85.66 ಅಡಿಗೆ ಏರಿಕೆ ಕಂಡಿದೆ. ಕಾವೇರಿ ನದಿ ನೀರನ್ನು ಇನ್ನಿತರೆ ಭಾಗಕ್ಕೆ ಹಂಚಿಕೆಗೆ ಸಂಬಂಧಿಸಿದಂತೆ ನಾಳೆ ಕೆಆರ್ಎಸ್ನಲ್ಲಿ ಜಲಸಂಪನ್ಮೂಲ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ರಾಯಚೂರು ಜಿಲ್ಲೆಯಲ್ಲಿ

2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು, ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆಪ್ ಬಿಡುಗಡೆಯಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಲು ಹೊಸದಾಗಿ ಸರಳೀಕರಿಸಿದ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ರಾಯಚೂರು ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ 2026-27 ಎಂಬ ಹೆಸರಿನ ಮೊಬೈಲ್ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು ಆಗಸ್ಟ್ 31 ಕೊನೆಯ ದಿನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರವಾಸಿಗರಿದ್ದ ತೂಫಾನ್ ಕ್ರೂಸರ್ ವಾಹನ ಹಾಗೂ ಲಾರಿಯ ನಡುವೆ ನಡೆದ ಡಿಕ್ಕಿಯಲ್ಲಿ 6 ಜನರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಹಾಗೂ ಮಂಗಳೂರು ಕಡೆಗೆ ಪ್ರವಾಸ ಹೊರಟಿದ್ದ ಸಂದರ್ಭದಲ್ಲಿ ಅರಬೈಲ್ ಘಟ್ಟದ ತಿರುವಿನಲ್ಲಿ ಎದುರಿನಿಂದ ಬಂದ ಲಾರಿ ಕ್ರೂಸರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 3 ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆಯ ಪೊಲೀಸರು ಹಾಗೂ ಹೆದ್ದಾರಿ ಗಸ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಘಟನೆಗೆ ಸಂಬಂಧಿಸಿದಂತೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾಯಚೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 2026-27 ಸಾಲಿನ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ನಾಗರಿಕ ಸೇವೆ, ವ್ಯವಹಾರ ಮತ್ತು ಕೈಗಾರಿಕೆ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಚಿತ್ರಗೀತೆಗಳನ್ನ. ಅರಗಿಣಿ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಲಿದ್ದ ಹಾಡಿಗೆ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಹಾಗೂ ಎಸ್ ಪಿ ವೆಂಕಟೇಶ್ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಕಲಾವಿದ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 3:03. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಇದು ನಾನ್ ಸ್ಟಾಪ್ ಸಂಜೆ, ನಾನ್ ಸ್ಟಾಪ್ ಸಂಜೆ, ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಸ್ನೇಹಿತರೆ, ಈಗ ಕೇಳಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ
2: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
4: ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಹಾಗೂ ಸಂವಿಧಾನ ಫೆಲೋ ಆಗಿರುವ ಸಂದರ್ಶಿನಿ ಮೇಡಮ್ ಅವರು. ನಮಸ್ಕಾರ ಮೇಡಮ್.
5: ನಮಸ್ಕಾರ ಸರ್.
4: ಈಗ ಯಾವುದೇ ಒಂದು ಸಂಸ್ಥೆನಲ್ಲಿ ಎಲ್ಲೋ ಒಂದು ಖಾಸಗಿ ಕ್ಷೇತ್ರದಲ್ಲಿ ಆಗಿರಬಹುದು, ಕೆಲಸಕ್ಕೆ ಮಹಿಳಾ ಉದ್ಯೋಗಿಗಳನ್ನ ತಗೊಂಡಿರ್ತಾರೆ ನೋಡೋಣ. ಅಲ್ಲಿ ಕೆಲವು ಬೆನಿಫಿಟ್ಸ್ ಗಳನ್ನ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಅವರನ್ನ ರಾಜೀನಾಮೆ ನೀಡಿ ಅಂತ ಒತ್ತಾಯ ಮಾಡ್ತಿರ್ತಾರೆ ಕೆಲಸಲ್ಲ ಅಂತ ಕೆಲವೊಂದು ಇದಾವೆ. ಈ ಒಂದು ಅಂಶ ಹೇಗೆ ಮೇಡಮ್, ಇದು ಕಾನೂನುಬದ್ಧ ಆಗತ್ತಾ? ಹೇಗೆ?
5: ಖಂಡಿತ ಇಲ್ಲ ಸರ್, ಫೋರ್ಸ್ ಮಾಡಬಾರ್ದು, ಅದು ಕಾನೂನುಬದ್ಧ ಆಗೋದಿಲ್ಲ. ಓ, ಈ ಸಂದರ್ಭಕ್ಕೆ ತಕ್ಕನಾಗಿ ನಾನು ಹೇಳಬೇಕು ಅಂದರೆ ಮೆಟರ್ನಿಟಿ ಬೆನಿಫಿಟ್ಸ್ ನ ಕೊಡಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಮಹಿಳೆಗಳನ್ನ ಟರ್ಮಿನೇಟ್ ಮಾಡೋದು ಉಂಟು. ಸೊ ಈಗ ಏನಾಗುತ್ತೆ, ಡೆಲಿವರಿ ಆದ್ಮೇಲೆ ಪೋಸ್ಟ್ ಲೀವ್ ಮತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಲೀವ್ ಕೊಡಬೇಕು, ಪೋಸ್ಟ್ ಲೀವ್ ಕೊಡಬೇಕು ಅಂತ ಎಲ್ಲ ಕಾನೂನು ಇರೋದ್ರಿಂದ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಅವರು ಟರ್ಮಿನೇಟ್ ಮಾಡಿದ್ರೆ ಅವರು ಈ ಬೆನಿಫಿಟ್ಸ್ ನ ಕೊಡಬೇಕಾಗತ್ತೆ, ಅದಕ್ಕೆ ಪ್ರೆಷರೈಸ್ ಮಾಡ್ತಾರೆ, ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ಪ್ರೆಷರೈಸ್ ಮಾಡ್ತಾರೆ. ಇಂಥ ಒಂದು ಪ್ರೆಷರ್ಗೆ ಒಳಗಾಗಿದ್ದಂತಹ ಸಂದರ್ಭದಲ್ಲಿ ಅವರು ಖಂಡಿತ ಕಾನೂನು ಮೊರೆ ಹೋಗ್ಬೋದು. ಇದನ್ನ ಲೇಬರ್ ಕೋರ್ಟ್ಗೆ ಕೂಡ ಅವರು ಕೇಸನ್ನ ದಾಖಲೆ ಮಾಡಬಹುದು. ಹಾಗೆ ಅವ್ರ ಮಧ್ಯೆ ಏನಾದರೂ ಕಾಂಟ್ರಾಕ್ಟ್ ಇದ್ರೆ ಸಿವಿಲ್ ಕೋರ್ಟಲ್ಲೂ ಕೂಡ ಇವರು ಕೇಸನ್ನ ದಾಖಲೆ ಮಾಡಬಹುದು, ಕಾಂಟ್ರಾಕ್ಚುಯಲ್ ಅಬ್ಲಿಗೇಷನ್ಸ್ ಇದ್ದಾಗ.
4: ಈಗ ಹೆರಿಗೆ ರಜೆ ಆಗಿರಬಹುದು ಮತ್ತು ಇನ್ನಿತರ ಈಗ ಇತ್ತೀಚೆಗೆ ಸೇರ್ಪಡೆ ಆದಂತ ರಜೆ, ತಿಂಗಳಿಗೆ ಒಂದು ರಜೆ ಅಂತ ಹೇಳಿ ಏನ್ ಮಾತಾಡ್ತಾ ಇದ್ದೀವಿ ನಾವು, ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ನಂತರ ದಿನಗಳಲ್ಲಿ ನೀವು ಯಾವುದೇ ರೀತಿಯಾದ ನಿರಾಕರಣೆ ಮಾಡೋಂಗಿಲ್ಲ.
5: ಈಗ 180 ಡೇಸ್ ಕಂಪ್ಲೀಟ್ ಆಗಿದ್ರೆ ಪೂರ್ತಿ ಮೆಟರ್ನಿಟಿ ಬೆನಿಫಿಟ್ಸ್ ಎಲ್ಲ ಅವರಿಗೆ ಸೇರ್ಬೇಕು.
4: ಕಂಪನಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಅನೇಕ ಕೌಶಲ್ಯಗಳಲ್ಲಿ ಏನಾದರೂ ಕೊರತೆ ಬಂದಾಗ ನಾವು ಆ ವರ್ಕ್ ಮಾಡ್ಲಿಕ್ಕೆ ಫಿಟ್ ಅಂತ ಇರಲಾರ್ದಾಗ
5: ಟರ್ಮಿನೇಟ್
4: ಅವ್ರು ಮಾಡ್ತಾರೆ. ಅವಾಗ ಅದಕ್ಕೆ ನಾವು ಆ ಉದ್ಯೋಗಕ್ಕೆ ನಾವು ಸೂಕ್ತ ವ್ಯಕ್ತಿ ಅಲ್ಲ ಅಂತೇಳಿ ಅನಿಸುತ್ತೆ, ಅದು ಬೇರೆ. ಆದ್ರೆ ನಮ್ಮಿಂದನೇ ರಾಜೀನಾಮೆ ಸದ್ಯಕ್ಕೆ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಬೇರೆ ಬೇರೆ ಕಾರಣಗಳನ್ನ ಬೇಕಾದ್ರೆ ಕೊಟ್ಬಿಟ್ಟು ನೀವು ಕೊಟ್ಬಿಡಿ ಸುಮ್ನೆ, ನಮ್ಗೆ ಆಗಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಕೊಡಿಸೋದಿದೆಯಲ್ಲ, ಅದು ಒಂಥರ ಸಂಚು ಮಾಡ್ದಂಗ ಆಗುತ್ತೆ.
5: ಸಂಚು ಮಾಡ್ದಂಗ ಖಂಡಿತ, ಅದಕ್ಕೆ ಪ್ರೆಷರೈಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಕಾನೂನು
4: ತಪ್ಪು ಒಪ್ಪಿಗೆ ಟೈಪ್ ಮಾಡಿಸ್ಬಿಟ್ಟು ಅವ್ರ ಕಡೆಯಿಂದನೇ ಮಾಡಿ ಅವರಿಗೆ ಗೂಬೆ ಕೂರಿಸೋದು ನೀವು ಹೇಳ್ದಂಗೆ, ಅದೆಲ್ಲ ಆಗ್ಬಾರ್ದು. ಯಾವುದೇ ಕೆಲಸ ಇರಬಹುದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಎಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಮತ್ತೆ ಸರಿಯಾಗಿ ಕೆಲಸ ಮಾಡ್ತಿದ್ರು ಕೂಡ ಈ ಎಲ್ಲ ಕೆಲವು ಬೆನಿಫಿಟ್ಗಳನ್ನು ಕೊಡಬೇಕಾಗತ್ತೆ, ಕೆಲವು ಸೌಲಭ್ಯಗಳನ್ನು ನೀಡಬೇಕಾಗತ್ತೆ, ತುಂಬಾ ರಜೆಗಳನ್ನ ನೀಡಬೇಕಾಗತ್ತೆ, ಅವರಿಂದ ನಮಗೆ ತುಂಬಾ ನಷ್ಟ ಆಗತ್ತೆ ಅಂತ ಹೇಳಿ ಆ ವಿಚಾರಗಳನ್ನ ಮಾಡೋಂಗಿಲ್ಲ.
5: ಖಂಡಿತ,
4: ತಾವು ಹೇಳಿದಂಗೆ 180 ದಿನ, ಆರು ತಿಂಗಳ ಕೆಲಸದ ನಂತರ ಬೇಕಾದ್ರೆ ಅವರು ಈ ತರ ತಾಯ್ತನಕ್ಕೆ ಅವರು ಅರ್ಹರಾದ್ರೆ
5: ಎಲ್ಲ ಬೆನಿಫಿಟ್ಸ್ ಅವರಿಗೆ ಕೊಡಬೇಕಾಗತ್ತೆ ಅಂತ ಹೇಳಿ.
4: ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಸಂದರ್ಶಿನಿ ಮೇಡಮ್ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
5: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.
3: ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:36:26. ಈ ಸಮಯದ ಕಾರ್ಯಕ್ರಮ ನಿಮ್ಮೆಲ್ಲರ ನೆಚ್ಚಿನ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳನ್ನ ಕೇಳುವಂತಹ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮವನ್ನ ಶುರು ಮಾಡುವಂತಹ ಸಮಯ. ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನ ಕಳಿಸಬೇಕಾಗಿರುವಂತಹ ವಾಟ್ಸ್ಆಪ್ ಸಂಖ್ಯೆ 9480901013, 9480901013, ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ವಾಟ್ಸಪ್ ಸಂದೇಶದ ಮೂಲಕ ನಾವು ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ತಲುಪಿಸಬಹುದು. ಹಾಗಾದ್ರೆ ಇನ್ಯಾಕ್ತಡ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಬರ್ತಾ ಇದೆ ಮೊದಲನೇ ಪ್ರಶ್ನೆ. ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಸುಳಿವುಗಳಿಂದ ಚಿತ್ರದ ಹೆಸರನ್ನ ಗುರುತಿಸಬೇಕು. ಕೆಳಗಿನ ಸುಳಿವುಗಳಿಂದ ಚಿತ್ರದ ಹೆಸರನ್ನ ಗುರುತಿಸಿ ಅನ್ನೋದು ಪ್ರಶ್ನೆ. ಸುಳಿವು 1, ಈ ಚಿತ್ರ ಅರಣ್ಯ ಒತ್ತುವರಿ ಹಾಗೂ ದೈವಿಕ ಆರಾಧನೆಯ ಕಥಾಹಂದರವನ್ನ ಹೊಂದಿದೆ. ಸುಳಿವು 2, ಚಿತ್ರದ ನಾಯಕ ನಟರೇ ನಿರ್ದೇಶನವನ್ನು ಸಹ ಮಾಡಿದ್ದಾರೆ. ಸುಳಿವು 3, ಕಥಾನಾಯಕಿ ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾದರೆ ಈ 3 ಸುಳಿವುಗಳಿಂದ ಯಾವ ಚಿತ್ರ ಅಂತ ನಿಮಗೆ ಗೊತ್ತಾಗುತ್ತಾ? ಲೇಟೆಸ್ಟ್ ಮೂವಿನೇ, ತುಂಬ ಹಳೆಯ ಚಿತ್ರ ಅಂತೂ ಅಲ್ಲ, ಇತ್ತೀಚೆಗೆ ಬಂದಂತಹ ಚಿತ್ರವೇ. ಹಾಗಾಗಿ ನೀವು ಗೆಸ್ ಮಾಡೋದಕ್ಕೂ ಇದು ಈಸಿ ಆಗ್ಬೋದು ಅಂತ ಅನ್ಕೋತಾ 3 ಸುಳಿವುಗಳನ್ನು ಕೊಟ್ಟಿದ್ದೀನಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸೋದಕ್ಕೆ ನಿಮಗೆ ಕೊಡ್ತಾ ಇದ್ದೀನಿ 1 ಹಾಡಿನ ಕಾಲಾವಕಾಶ.

ಪ್ರಿಯ ರಣಧೀರಾ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಂಗೀತ ಹಾಗೂ ಸಾಹಿತ್ಯವನ್ನ ನೀಡಿದವರು ಹಂಸಲೇಖ. ಈ ಹಾಡು ಒಂಥರ ಎಷ್ಟು ವಿಜೃಂಭಣೆ ಅಲ್ವಾ. ಹಾಡು ಕೇಳೋದಕ್ಕಿರಬಹುದು, ನೋಡೋದಕ್ಕಿರಬಹುದು, ಅದು ಖುಷ್ಬು ಅವರು ರವಿಚಂದ್ರನ್ ಅವರ ಅಭಿನಯ ಇರ್ಬೋದು, ಅವರ ಬ್ಯಾಕ್ಗ್ರೌಂಡಲ್ಲಿ ಇರುವಂತಹ ಒಂದು ಪರಿಸರ ಇರ್ಬೋದು, ನಿಜವಾಗ್ಲೂ ತುಂಬಾನೇ ಒಂಥರ ಕಣ್ಣಿಗೆ ಹಬ್ಬ ಅನ್ನುವಂತಹ ಹಾಡು. ಹಾಗೆ ಸ್ಟುಡಿಯೋದಲ್ಲಿ ಕುತ್ಕೊಂಡು ಈ ಹಾಡನ್ನ ಕೇಳಿಸ್ಕೋಬೇಕಾದ್ರು ಅದೇ ತರ ತುಂಬಾ ವಿಜೃಂಭಣೆ ಆದಂತಹ ಹಾಡು. ಆ ಬೀಟ್ಸ್ ಇರ್ಬೋದು, ಹಂಸಲೇಖ ಅವರ ಕೆಲಸ, ಸಾಹಿತ್ಯ ನಿಜವಾಗ್ಲೂ ತುಂಬಾನೇ ಖುಷಿ ಕೊಡ್ತು. ನೀವು ಸಹ ಹಾಡನ್ನ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಸ್ನೇಹಿತರೆ. ನಾನು ಹಿಂದಿನ ಪ್ರಶ್ನೆಯನ್ನ ಕೇಳಿದ್ದೆ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಮ್ಮ ಕೇಳುಗರ ಹೆಸರನ್ನ ನೋಡುವಂತಹ ಸಮಯ. ಮಂಜುನಾಥ್ ಲಗ್ಗೆರೆಯಿಂದ, ರಾಧಾಕೃಷ್ಣ ಚೆಲ್ಲಹಳ್ಳಿಯಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಶ್ರೀಮಂತ್ ಹೊಸಮನಿ ಬೀದರ್, ತೀರ್ಥೇಶ್ ಚನ್ನಪಟ್ಟಣ, ಪ್ರಸನ್ನ ಕುಮಾರ್ ದಾವಣಗೆರೆ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಬಡಾವಣೆ ಚಿಕ್ಕಮಗಳೂರು, ಚಂದ್ರಪ್ಪ ಉತ್ತರಹಳ್ಳಿ, ನೋಬೆಲ್ ಟೈಲರ್ ಮುನಿರಾಬಾದ್ ಡ್ಯಾಂ, ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್, ಮುರಳಿ ಬುದಿಗೆರೆಯಿಂದ ಗುರುರಾಜ ಕುಟುಂಬ, ವಿರೂಪಾಕ್ಷಪುರದಿಂದ ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆಯೇ ಸುನಿಲ್ ಅಂಟಾಳ ಮರದ್ ಮುನಿರಾಬಾದ್ನಿಂದ, ಮಲೇಶ್ ಬಾಬು ಅವರು ಶಿರಾದಿಂದ ಸಂದೇಶವನ್ನು ಸರಿಯಾದ ಉತ್ತರವನ್ನು ಕೊಟ್ಟಂತಹ ಮೊದಲಿಗರು ನೀವೆಲ್ಲ. ನಿಮ್ಮ ಹೆಸರನ್ನು ಮಾತ್ರ ಓದಿದ್ದೀನಿ, ಹಾಗೆ ಇನ್ನೂ ಹಲವಾರು ಜನ ನಮಗೆ ಉತ್ತರವನ್ನು ಕಳಿಸ್ತಾ ಇದ್ದೀರಾ. ನನ್ನ ಹೆಸರನ್ನ ಯಾಕೆ ಓದಿಲ್ಲ, ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದಲ್ಲ ಅಂತ ನಮಗೆ ಆಮೇಲೆ ಧಮಕಿನೂ ಹಾಕ್ತಿರ್ತೀರಾ. ಅದಕ್ಕೆ ಹೇಳಿದ್ದೀನಿ, ಮೊದಲ 15 ಜನರ ಹೆಸರನ್ನು ಓದಿದ್ದೇನೆ. ಹಾಗಾದರೆ ಕಾರ್ಯಕ್ರಮದಲ್ಲಿ ಹಿಂದೆ ನಾನು ಕೇಳಿದಂತಹ ಪ್ರಶ್ನೆ ಆಗಿತ್ತು, ಕೆಳಗಿನ ಸುಳಿವುಗಳಿಂದ ಚಿತ್ರದ ಹೆಸರನ್ನು ಗುರುತಿಸಿ ಅಂತ ಹೇಳಿ. ಚಿತ್ರ ಅರಣ್ಯ ಒತ್ತುವರಿ ಹಾಗೂ ದೈವಿಕ ಆರಾಧನೆಯ ಕಥಾಹಂದ್ರವನ್ನು ಹೊಂದಿದೆ. ಹಾಗೆಯೇ ಚಿತ್ರದ ನಾಯಕ ನಟರೇ ನಿರ್ದೇಶನವನ್ನು ಸಹ ಮಾಡಿದ್ದಾರೆ. ಕಥಾನಾಯಕಿ ಅರಣ್ಯ ಇಲಾಖೆಯ ಸಿಬ್ಬಂದಿಯಾಗಿರ್ತಾರೆ ಅಂತ ಹೇಳಿದ್ದೆ. ಹೌದು, ನೀವು ಮಾಡಿರೋ ಗೆಸ್ ಕರೆಕ್ಟ್ ಆಗಿದೆ. ಚಿತ್ರದ ಹೆಸರು ಕಾಂತಾರ. ಕಾಂತಾರ ಒಂದು ದಂತಕತೆ ಅಂತ ಒಂದು ಚಿತ್ರ ಬಂದಿತ್ತು. ಈ ಚಿತ್ರದ ಕಥಾಹಂದರ ಇದಾಗಿತ್ತು. ಚಿತ್ರವನ್ನು ಸರಿಯಾಗಿ ನೀವೆಲ್ಲರೂ ಗೆಸ್ ಮಾಡಿದ್ದೀರಿ. ಪ್ರಶ್ನೆಗೆ ಸರಿಯಾದ ಉತ್ತರ ಕಾಂತಾರ. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ. ಬಾಲಿವುಡ್ನ ಖ್ಯಾತ ನಟ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು? ಬಾಲಿವುಡ್ನ ಖ್ಯಾತ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು ಹಾಗೂ ಆ ಪುಸ್ತಕವನ್ನು ಬರೆದವರು ಯಾರು? ಪುಸ್ತಕದ ಹೆಸರೇನು, ಹಾಗೆ ಪುಸ್ತಕವನ್ನು ಬರೆದವರು ಯಾರು ಅಂತ ಹೇಳಬೇಕು. ಇದು 1 ಮಾರ್ಕ್ಸ್ ಕ್ವಶನ್ ಅಲ್ಲ, 2 ಮಾರ್ಕ್ಸ್ ಕ್ವಶನ್ನು. ಪ್ರಶ್ನೆಯಲ್ಲಿ 2 ಉತ್ತರಗಳನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾರ್ಯಾರು ಸರಿಯಾಗಿ 2 ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿ. ಹಾಗಾದರೆ ಮತ್ತೊಂದು ಹಾಡಿನ ಕಾಲಾವಕಾಶ ನಿಮಗಂತೂ ಸಿಗ್ತಾ ಇದೆ. ಹಾರ್ಟ್ ಬೀಟ್ಸ್ ಚಿತ್ರದ ಹಾಡು ಹರಿಹರನವರ ಧ್ವನಿಯಲ್ಲಿ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ಹೊಂಬಿಸಲು ಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಹಿಂದಿನ ಪ್ರಶ್ನೆಯಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ ಅಂತ ಅನ್ಸುತ್ತೆ, ಅದಕ್ಕಾಗಿ ತುಂಬ ಜನ ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಶ್ನೆನ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಬಾಲಿವುಡ್ನ ಖ್ಯಾತ ನಟ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು ಹಾಗೂ ಅದನ್ನು ಬರೆದವರು ಯಾರು ಅಂತ ನಾನು

ಪ್ರಶ್ನೆಯನ್ನ ಕೇಳಿದ್ದೆ. ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕಳುಹಿಸಬೇಕು. ಮೊದಲು ಬರೆದಂತಹ ಜೀವನ ಚರಿತ್ರೆ ಯಾರು ಬರ್ತಿದ್ರು ಅಂತ ಕಳಿಸ್ಬೇಕು. ಈ ಪ್ರಶ್ನೆಗೆ ಬೇಕಿದ್ರೆ ನಿಮ್ಗೊಂದು ಸಣ್ಣ ಕ್ಲೂ ಕೊಡಬಹುದು. ಇದನ್ನ ಬರೆದವರು ಗುರುದತ್ ಅವರ ಸಂಬಂಧಿ. ಯಾವ ಸಂಬಂಧಿ, ಯಾರಿರಬಹುದು, ಏನಂತ ಬರೆದ್ರು, ಏನು ಆ ಪುಸ್ತಕದ ಹೆಸರಿತ್ತು ಅಂತ ನೀವು ಹೇಳಬಹುದು. ಹಾಗೇನೆ ಆ ಪುಸ್ತಕ ಕನ್ನಡದಲ್ಲಿತ್ತು ಅನ್ನೋದು ಇನ್ನೊಂದು ವಿಶೇಷ. ನೋಡೋಣ, ಮತ್ತೊಂದು ಕ್ಲೂ ಕೊಟ್ಟಿದ್ದೀನಿ, ಮತ್ತು ಎರಡು ಕ್ಲೂ ಕೊಟ್ಟಿದ್ದೀನಿ. ಅವರ ಸಂಬಂಧಿ ಅನ್ನೋದೊಂದು, ಹಾಗೇನೆ ಅದು ಕನ್ನಡದಲ್ಲಿದೆ ಪುಸ್ತಕ ಅನ್ನೋದನ್ನು ನಿಮಗೆ ಎರಡು ಕ್ಲೂನ ಕೊಟ್ಟಿದ್ದೀನಿ. ನೋಡೋಣ, ಮತ್ತೊಂದು ಹಾಡಿನ ಕಾಲಾವಕಾಶವನ್ನು ಸಹ ಕೊಡ್ತಾ ಇದ್ದೀನಿ. ಸರಿಯಾದ ಉತ್ತರವನ್ನು ಕಳುಹಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480909010013ಗೆ.

ಸ್ನೇಹಿತರೆ, ಹೊಂಬಿಸಲು ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು, ಬಾಲಿವುಡ್ನ ಖ್ಯಾತ ನಟ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು ಹಾಗೂ ಅದನ್ನು ಬರೆದವರು ಯಾರು ಅನ್ನೋದು.

ಪ್ರಥಮ ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟಂತಹ ಮೊದಲಿಗರು ಶ್ರೀಮಂತ್ ಹೊಸಮನಿ ಬೀದರ್, ಮಹೇಂದ್ರ ದಾವಣಗೆರೆ, ರಘುನಾರಾಯಣ್ ಬೆಂಗಳೂರು, ಸುಧಾಮೂರ್ತಿ ಕೆಹಳ್ಳಿ, ಬಿಂದು ಪ್ರಕಾಶ್, ಹಾಗೆ ಅನಿಲ್ ಬಿಷ್ಣನವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ವೇದಶೆಟ್ಟಿ ಕಾಳವರದಿಂದ, ಶಾಂತಾಚಾರ ಬಡಿಗೇರಿ ಕೊಕ್ಕನೂರಿನಿಂದ, ನೇತ್ರಾ ಕೆಂಗೇರಿ ಮಧು, ಯಕ್ಲಸಪುರ ರಾಯಚೂರಿನಿಂದ, ಹಾಗೆ ಇವರೆಲ್ಲ ಕಳಿಸಿರುವಂತಹ ಉತ್ತರ ಸರಿಯಾಗಿದೆ. ಸುಬ್ರಹ್ಮಣ್ಯ ಜಯಂತ್ ಅವರು, ಇಲ್ಲ, ನಿಮ್ಮ ಉತ್ತರ ತಪ್ಪಾಗಿದೆ. ಹಾಗಿದ್ರೆ ಇವರೆಲ್ಲ ಕಳಿಸಿರುವಂತಹ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ನನ್ನ ಪ್ರಶ್ನೆಯಾಗಿತ್ತು. ಬಾಲಿವುಡ್ನ ಖ್ಯಾತ ನಟ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು ಹಾಗೂ ಅದನ್ನು ಬರೆದವರು ಯಾರು ಅಂತ ಕೇಳಿದ್ದೆ. ಕ್ಲೂ ಸಹ ಕೊಟ್ಟಿದ್ದೆ, ಅದನ್ನು ಬರೆದವರು ಅವರ ಸಂಬಂಧಿನೇ, ಹಾಗೆ ಪುಸ್ತಕ ಕನ್ನಡದಲ್ಲಿತ್ತು ಅಂತ ಹೇಳಿದ್ದೆ. ಸರಿಯಾದ ಉತ್ತರ, ನನ್ನ ಮಗ ಗುರುದತ್ತ. ಈ ಪುಸ್ತಕವನ್ನು ಬರೆದವರು ಅವರ ತಾಯಿ ವಾಸಂತಿ ಪಡುಕೋಣೆಯವರು. 1976 ಮಗನನ್ನ ಕುರಿತಾಗಿ ಅವರು ಬರೀತಾರೆ. ಹಾಗೆ ನೀವೆಲ್ಲ ಕಳಿಸಿರೋ ಹಾಗೆ ಗುರುದತ್ ಆ್ಯನ್ ಅನ್ಫಿನಿಶ್ಡ್ ಸ್ಟೋರಿ ಅನ್ನೋಂತಹ ಯಾಸಿರ್ ಉಸ್ಮಾನ್ ಅವರ ಪುಸ್ತಕವೂ ಸಹ ಇದೆ. ಆದರೆ ಮೊದಲು ಬರೆದಿದ್ದು ಅವರ ತಾಯಿ ವಾಸಂತಿ ಪಡುಕೋಣೆಯವರು 1976 ಬರೆದಿದ್ದಾರೆ. ಹಾಗಾದರೆ ಇಂದಿನ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸಂದೇಶವನ್ನು ಕಳಿಸಿದ್ರಿ, ಸರಿಯಾದ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನಂತೂ ಮಾಡಿದ್ರಿ. ನಿಮ್ಮೆಲ್ಲರ ಸಂದೇಶವನ್ನು ನೋಡಿ ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಹೀಗೆಯೇ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರತಿದಿನ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿತ್ತು. ಇಂದಿನ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮ ಇಷ್ಟೊತ್ತು ನಿಮ್ಮ ಜೊತೆಗಿದ್ದದ್ದು ನಾನು ಆರ್ ಜಿ ಸಿಂಧು.

0: ಸ್ನೇಹಿತರೆ, 4 ಗಂಟೆಗೆ ಸರಿಯಾಗಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮ ಕೇಳಲಿದ್ದೀರಿ.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಸಮಯ 5:02. ಇದು ಕನ್ನಡ ಕಾಮನಬಿಲ್ಲು. ಈ ಹೊತ್ತಿನ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜಿ ಪ್ರವೀಣ್ ಜೋಯಿಸ್. ಮಾತುಕತೆ, ಹರಟೆ, ಹಾಡುಗಳು ಎಲ್ಲವೂ ಇವತ್ತು ನಿಮ್ಮ ಜೊತೆ ಆಗಿರುತ್ತೆ. ಕಾರ್ಯಕ್ರಮ ಇದೀಗ ಶುರು ಮಾಡೋಣ. ಮುಡಿಯುತ್ತಾ ಇದೆ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಗರಿ ಬಿಚ್ಚಿ ಮರಿ ಹಕ್ಕಿ ಹಾರುವಂತಹ ಸಮಯ ಇದು. ಹಾಗಾಗಿ ಅದೇ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಎಲ್ಲೂ ಹೋಗದೆ ಕೇಳ್ತಾನೆ ಇರಿ, ಚ್ಯೂನ್ ಮಾಡೇ ಇರಿ. ಇದು ಕನ್ನಡ ಕಾಮನಬಿಲ್ಲು FM ರೈನ್ಬೋ ನಾನ್ ಸ್ಟಾಪ್ ಸಂಜೆ.

ಇದು ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ರಘುದೀಕ್ಷಿತ್ ಅವರ ಧ್ವನಿಯಲ್ಲಿ ಗರಿಬಿಚ್ಚಿ ಮರಿ ಹಕ್ಕಿ ಹಾರುವಂತಹ ಹಾಡು ನಿಮ್ಮೆಲ್ಲರಿಗಾಗಿ ಮೂಡಿಬಂತು ಯಾನ ಚಿತ್ರದಿಂದ. ಇನ್ನು ಇವತ್ತಿನ ನಾನ್ ಸ್ಟಾಪ್ ಸಂಜೆನ ಅದ್ಭುತವಾದ ಕಥೆಯೊಂದಿಗೆ ಶುರು ಮಾಡೋಣ. ಅರೆ ಏನಿದು ಸಂಜೆ ಕತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪರವಾಗಿಲ್ಲ, ಒಂದು ನಿಮಿಷ ಕೇಳಿ. 1930 ಆಸ್ಪಾಸ್ನಲ್ಲಿ ನೀವಿದ್ದೀರಾ ಅಂತ ಯೋಚನೆ ಮಾಡಿ. ಒಂದು ದೊಡ್ಡ ನಗರದಲ್ಲಿ ಬೆಂಗಳೂರು ಮುಂಬೈಯೋ ಎಲ್ಲ ಒಂದು ಕಡೆ ಮಧ್ಯ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ಸಡನ್ ಆಗಿ ಜೋರಾಗಿ ಒಂದು ಕಾರ್ ಬರುತ್ತೆ. ಇನ್ನೇನು ನೀವು ಅಲ್ಲಿಂದ ಎಗರಬೇಕಾ, ಆಕ್ಸಿಡೆಂಟ್ ಆಗೋಗುತ್ತಾ ಅಂತ ಯೋಚನೆ ಮಾಡೋ ಹೊತ್ತಿಗೆ ಕಾರ್ನ ಬಾನೆಟಿಂದ ಆಚೆಗೆ ಒಂದು ಬಲೆ, ಒಂದು ಮೀನನ್ನು ಹಿಡಿಯುವಂತಹ ಬಲೆ ಆಚೆ ಬರುತ್ತೆ ಅಥವಾ ನೆಟ್ ಆಚೆ ಬರುತ್ತೆ, ನಿಮ್ಮನ್ನು ಹಿಡಿದು ಮೇಲೆ ಎತ್ತುತ್ತೆ ಅಂತ ಯೋಚನೆ ಮಾಡಿ. ಕತೆ ಏನೋ ಚೆನ್ನಾಗಿದೆ. ಯಾಕೆ 1930 ಈ ಕತೆ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, 1930 ಈ ಥರದ ಒಂದು ಆವಿಷ್ಕಾರ ಕೂಡ ಹೊರಗೆ ಬಂದಿತ್ತು. ಈ ಒಂದು ಆವಿಷ್ಕಾರದ ಹೆಸರೇನು ಗೊತ್ತಾ? ಈ ಒಂದು ಆವಿಷ್ಕಾರದ ಹೆಸರು ಪೆಡೆಸ್ಟ್ರಿಯನ್ ಕೌ ಕ್ಯಾಚರ್ ಅಂತ. ಪಾದಚಾರಿಗಳನ್ನು ಕಾಪಾಡುವಂತಹ ಒಂದು ಹೊಸ ರೀತಿಯ ಯೋಚನೆ ಇದಾಗಿತ್ತು. ಎಷ್ಟು ವಿಶೇಷವಾದ ವಿಚಿತ್ರವಾದ ಆವಿಷ್ಕಾರ ಅಂತ ಅನಿಸಿದ್ರು, ನಿಜವಾಗಲೂ ಈ ಥರ ಆವಿಷ್ಕಾರಕ್ಕೆ ಮನುಷ್ಯ ಬಹಳಷ್ಟು ಬಾರಿ ಮುಂದಾಗಿದ್ದಾನೆ. ಹಾಗೆ ಒಂದಷ್ಟು ವಿಚಿತ್ರ ಆವಿಷ್ಕಾರಗಳು ಕೂಡ ಆಗಾಗ ಆಗ್ತಾ ಇರುತ್ತೆ. ಇವತ್ತು ಅದೇ ರೀತಿಯ ವಿಶೇಷವಾದಂತಹ ವಿಚಿತ್ರವಾದಂತಹ ಆವಿಷ್ಕಾರಗಳ ಬಗ್ಗೆ ಮಾತಾಡೋಣ. ಎಲ್ಲೋ ಹೋಗದೆ ಕೇಳ್ತಾನೆ ರೀಚ್ ಮಾಡಿರಿ. ಇದು ನಾನ್ ಸ್ಟಾಪ್ ಸಂಜೆ, ಸಂದೇಶವನ್ನು ಕಳಿಸ್ತಿರುವಂತಹ ತೀರ್ಥೇಶ್.

ಅವರಿಗೆ ಧನ್ಯವಾದಗಳು. ನಿಮಗೂ ಕೂಡ ಶುಭ ಸಂಜೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ ಮೂಡಿಬರ್ತಾ ಇದೆ. ಯಲಾರೀಶ್ವರಿ ಹಾಗೆ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗಾಗಿ ಯಕ್ಕ ನಿನ್ನ ಮಗಳು ನನಗೆ ಚಿಕ್ಕವಳಾಗಲ್ವ ಹಾಡು ಮೂಡಿಬರ್ತಾ ಇದೆ. ವಿಕ್ಟ್ರಿ ಚಿತ್ರದಿಂದ ಎಲ್ಲಿ ಹೋಗಿದೆ ಕೇಳ್ತಾನೆ, ರೀಚನ್ ಮಾಡಿರಿ. ಇದು ಕನ್ನಡ ಕಾವನ ಬಿಲು ಎಫ್ ಎಂ ರೈನ್ಬೋ. ವಿಶೇಷವಾದಂತಹ ಆವಿಷ್ಕಾರಗಳು ಸಮಯದಲ್ಲಿ ಎಲ್ಲೋ ಮುಚ್ಚಿ ಹೋಗಿರುವಂತಹ ಸಮಯದ ಪುಟಗಳನ್ನು ತಿರುವ ಹಾಕಿದ್ರೆ ಎಲ್ಲೋ ಮುಚ್ಚಿ ಹೋಗಿರುವಂತಹ ಒಂದಿಷ್ಟು ಆವಿಷ್ಕಾರಗಳನ್ನು ನಾನು ಹೇಗೆ ತಂದಿದ್ದೀನಿ ಟ್ಯೂನ್ ಮಾಡಿರಿ, ಕೇಳ್ತೀನಿ ರೀ. ಇದು ಕನ್ನಡ ಕಾಮನ ಬಿಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ನಾನ್ ಸ್ಟಾಪ್ ಸಂಜೆ.

ಆಗ ಮರೆತಿರುವಂತಹ ಅದ್ಭುತವಾದ ಕಲ್ಪನೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲನೇ ಕಲ್ಪನೆ ಆಗಿತ್ತು ಪಾದಚಾರಿಗಳಿಗಾಗಿ ಮಾಡಿದಂತಹ ಪೆಡೆಸ್ಟ್ರಿಯನ್ ಕೌ ಕ್ಯಾಚರ್. ಯೋಚನೆ ಮಾಡೋದು ಕಷ್ಟ ಅಂತ ಅನಿಸುತ್ತೆ. ಇವತ್ತಿನ ಗಾಡಿಗಳಲ್ಲಂತೂ ಬ್ರೇಕ್ಗಳು ಅದ್ಭುತವಾಗಿರುತ್ತೆ. ಮೊದಲನೇದಾಗಿ ಅವತ್ತಿನ ದಿನ ಇಷ್ಟು ಚಂದವಾದಂತಹ ಡಿಸ್ಕ್ ಬ್ರೇಕ್ಗಳು ಇವೆಲ್ಲ ಇರಲಿಲ್ಲ. ಅದೆಲ್ಲದರ ಜೊತೆಯಾಗಿ ಇವತ್ತು ಏಡಾಸ್ ಸಿಸ್ಟಮ್ಗಳಿದೆ. ಅಂದರೆ ಡ್ರೈವರ್ ಬ್ರೇಕ್ ಹಿಡಿದೇನೆ ಯಾವುದೋ ಒಂದು ಪ್ರಾಣಿಯೋ ಪಕ್ಷಿಯೋ ಮನುಷ್ಯರು ಸಡನ್ ಆಗಿ ಅಡ್ಡ ಬಂದುಬಿಟ್ರೆ ತಾನಾಗೆ ಆಟೋನಮಸ್ ಎಮರ್ಜೆನ್ಸಿ ಬ್ರೇಕಿಂಗ್ ಸಿಸ್ಟಮ್ಗಳು ಬಂದು ಬ್ರೇಕನ್ನು ಹಿಡಿದ್ಬಿಡುತ್ತೆ, ಹಾಗೆ ಗಾಡಿ ಬ್ರೇಕ್ ಆಗೋಗುತ್ತೆ. ಇವೆಲ್ಲ ಇಲ್ಲದಂತಹ ಕಾಲದಲ್ಲಿ ಮನುಷ್ಯರು ಮಾಡಿದಂತಹ ಯೋಚನೆಗಳಲ್ಲಿ ಈ ಕೌ ಕ್ಯಾಚರ್ ಕೂಡ ಒಂದು. ನಾನಾಗಲೇ ನಿಮ್ಗೆ ವಿವರಿಸ್ತಾ ಇದ್ದೆ, ಒಂದು ರೀತಿಯ ಬಲೆ ಇದರ ಬಾನೆಟ್ನಲ್ಲಿರುತ್ತೆ ನೆಟ್ಟು. ಆ ನೆಟ್ ಬಂದು ಇರುವಂತಹ ಮನುಷ್ಯರನ್ನ ಕ್ಯಾಚ್ ಮಾಡಿ ಮೇಲಕ್ಕೆತ್ತಂತೆ. ಹಾಗಾಗಿ ಇದನ್ನು ಕೌ ಕ್ಯಾಚರ್ ಅಂತ ಹೇಳಿ ಕೂಡ ಕರೀತಾ ಇದ್ರು. ಇನ್ನು ಇವತ್ತಿನ ಕಾರ್ಗಳಲ್ಲಿ ಹೀಗೇನಾದರೂ ಇದ್ದರೆ ಹೇಗಿರಬಹುದು ಅಂತ ಊಹೆ ಮಾಡ್ಕೊಳ್ಳೋಕೆ ಕೂಡ ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಇನ್ನು ಇದೆಲ್ಲದರ ಜೊತೆಗೆ 1930 ಆಸ್ಪಾಸ್ನಲ್ಲೇ ಬಂದಂತಹ ಮತ್ತೊಂದು ಆವಿಷ್ಕಾರ ಅಂತ ಹೇಳಿದ್ರೆ ಅದು ಸ್ಪೇನ್ನಲ್ಲಿ. ಸ್ಪೇನಲ್ಲಿ ಬಂದಂತಹ ಆವಿಷ್ಕಾರ ಏನಂತ ಹೇಳಿದ್ರೆ, ನಾವಿವತ್ತು ಮೋಟರ್ ಬೈಕ್ಗಳ ಬಗ್ಗೆ ಮಾತಾಡ್ತೀವಿ. 2 ಚಕ್ರ ಮೋಟರ್ ಬೈಕ್ ಇರುತ್ತೆ, ನಮ್ಮೆಲ್ಲರಿಗೂ ಗೊತ್ತು. ಇನ್ನು 3 ಚಕ್ರದ ಆದರೆ ಟ್ರೈಸೈಕಲ್ ಅಂತೀವಿ. ಮಕ್ಕಳಿಗೆ ಅದನ್ನೆಲ್ಲ ಓಡಿಸೋದನ್ನು ನಾವು ನೋಡಿದ್ದೀವಿ. ಆದರೆ ಒಂದೇ ಒಂದು ವೀಲ್ ಇರುವಂತಹ ಮೋನೋ ವೀಲ್ಗಳು ಕೂಡ ಇದ್ವಂತೆ. ಅಂದರೆ ಒಂದು ದೊಡ್ಡ ಚಕ್ರ, ಆ ಚಕ್ರದ ಮಧ್ಯದಲ್ಲಿ ಒಂದು ಇಂಜಿನ್, ಆ ಇಂಜಿನ ಮೇಲೆ ಅದರ ಸವಾರ, ಆ ಸವಾರ ಇಂಜಿನ ಮೇಲೆ ಕೂತ್ಕೊಂಡು ಓಡಿಸ್ಬೇಕು. ಒಂದು ದೊಡ್ಡ ಚಕ್ರದ ಒಳಗಡೆ ಅವನು ಕೂತಿರ್ತಾನೆ. ಇದನ್ನು ಮೂನ್ ವೀಲ್ ಅಂತಲೂ ಕರಿತಾ ಇದ್ರಂತೆ. ಅದ್ರ ಜೊತೆಗೆ ಮೋನೋ ವೀಲ್ ಅಂತ ಸ್ಪೇನ್ನಲ್ಲಿ ಇದರ ಆವಿಷ್ಕಾರ ಆಗುತ್ತೆ. ಹೋಗ್ತಾ ಹೋಗ್ತಾ ದೊಡ್ಡ ಗೋಲಾಕಾರದಲ್ಲಿದ್ದರಿಂದ ಇದನ್ನು ಮೂನ್ ವೀಲ್ ಅಂತ ಕೂಡ ಹೇಳಿ ಕರಿತಾ ಇದ್ರು ಅನ್ನೋದು ವಿಶೇಷ. ಯಾಕೆ ಮಾಯವಾಯಿತು ಅಂತ ಯೋಚನೆ ಮಾಡ್ತಾ ಇದ್ರೆ, ಇದು ಕೂಡ ಅಸ್ಥಿರವಾಗಿದ್ದಂತಹ ಒಂದು ಇಂಜಿನಿಯರಿಂಗ್ ಅಂತಲೇ ಹೇಳಬಹುದು. ಹಾಗೆ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಇದು ಕೂಡ ಬಿದ್ದು ಹೋಗ್ತಾ ಇತ್ತಂತೆ ಗಾಡಿ. ಈ ಎಲ್ಲ ಕಾರಣಗಳಿಂದ ನಿಧಾನವಾಗಿ ಮೋನೋ ವೀಲ್ನಿಂದ ಇವತ್ತಿನ 2-ವೀಲರ್ಗಳನ್ನು ನಾವು ನೋಡ್ತೀವಿ. ಇನ್ಫ್ಯಾಕ್ಟ್ 1900 ಬೈಕ್ಗಳಿದ್ರೂ ಕೂಡ ಮನುಷ್ಯನ ಯೋಚನೆಗೆ ಬ್ರೇಕ್ ಇರಲಿಲ್ಲ, ಹಾಗಾಗಿ ಇವತ್ತಿಗೂ ಇಲ್ಲ. ಹಾಗಾಗಿ ಈ ರೀತಿಯ ಒಂದಿಷ್ಟು ಅದ್ಭುತ ಕಲ್ಪನೆಗಳು ಸದಾಕಾಲ ನಾವು ನೋಡ್ತಾನೆ ಇರ್ತೀವಿ. ಈ ರೀತಿಯ ಅದ್ಭುತ ಕಲ್ಪನೆಗಳು, ಈ ರೀತಿಯಾದಂತಹ ಅದ್ಭುತ ಆವಿಷ್ಕಾರಗಳ ಬಗ್ಗೆ ನಿಮಗೇನಾದರೂ ಗೊತ್ತಿದ್ರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9489901013 ಸಂದೇಶವನ್ನು ಕಳಿಸ್ತಾ ಇದ್ದರೆ ನಂಬರ್ ಎಂಡಿಂಗ್ 523 ಇಂದ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ನಿಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದಗಳು. ಹಾಗೆ ಶುಭ ಸಂಜೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ. ಹರಿಕೃಷ್ಣರವರ ಧ್ವನಿಯಲ್ಲಿ ವಿಷ್ಣುವರ್ಧನ ಚಿತ್ರದಿಂದ ಇದೀಗ ಮೂಡಿ ಬರ್ತಾ ಇದೆ. ಹೇಗಿದ್ದೆ ನಾನು ಈಗ ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3. ಇದು ನಾನ್ ಸ್ಟಾಪ್ ಸಂಜೆ.

0: रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
1: Where there's water, there's life. Come, let us adopt to rainwater harvesting techniques in our homes and offices. Let us build recharge pits and shafts, fix defunct borewells, remove silt from water bodies, plant as many trees as possible. This monsoon, let us join Catch the Rain campaign.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: ビードノンストップサンデー、ノンストップサンデー、ノンストップサンデー、ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್, ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾನ್ಸ್ಟಾಪ್ ಸಂಜೆಯಲ್ಲಿ ಇವತ್ತು ಸಮಯದಲ್ಲಿ ಕಳೆದು ಹೋದಂತಹ ಒಂದಿಷ್ಟು ಅದ್ಭುತವಾದಂತಹ ವಿಶೇಷವಾದಂತಹ ವಿಚಿತ್ರವಾದಂತಹ ಆವಿಷ್ಕಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮುಂದಿನ ಆವಿಷ್ಕಾರ ಕೂಡ ಒಂದು ರೀತಿಯಲ್ಲಿ ವಿಚಿತ್ರ ಅಂತಲೇ ಹೇಳಬೇಕು. ಮುಂದಿನ ಆವಿಷ್ಕಾರ ಮತ್ತೊಮ್ಮೆ 1920 ಅಥವಾ 30 ಲಂಡನ್ನಲ್ಲಿ ಆದಂತಹ ಆವಿಷ್ಕಾರ. ಇದೇನಪ್ಪ ಅಂತ ಹೇಳಿದ್ರೆ ಮಕ್ಕಳಿಗಾಗಿ ಇದ್ದಂತಹ ಒಂದು ಪಂಜರ ಅಥವಾ ಕೇಜ್ ಅನ್ಬೋದು ಅನಿಸುತ್ತೆ. ಏನಿದು ಮಕ್ಕಳಿಗಾಗಿ ಪಂಜರನ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಹೌದು, ಈ ಪಂಜರ ಮನೆಯ ಬಾಲ್ಕನಿಗಳಿಂದ ಅಥವಾ ಕಿಟಕಿಗಳಿಂದ ಆಚೆ ಇರ್ತಾ ಇತ್ತಂತೆ. ಹಾಗಾಗಿ ಮಕ್ಕಳನ್ನ ಮನೆಯಿಂದ ಆಚೆ, ಕಿಟಕಿಯಿಂದ ಆಚೆ ಇರ್ತಿದ್ದಂತಹ ಈ ಒಂದು ಕಬ್ಬಿಣದ ಪಂಜರದಲ್ಲಿ ಮಕ್ಕಳನ್ನು ಮಲಗಿಸ್ತಿದ್ರಂತೆ. 1922 ಎಮ್ ಆರ್ ರೀಡ್ ಅನ್ನೋರು ಮೊಟ್ಟ ಮೊದಲನೇ ಬಾರಿಗೆ ಒಂದು ಪೇಟೆಂಟ್ಗಾಗಲೇ ಅಪ್ಲೈ ಮಾಡ್ತಾರೆ. ಈ ರೀತಿಯ ಒಂದು ಮಕ್ಕಳಿಗಾಗಿ ಮಾಡಿದಂತಹ ಪಂಜರ ಅಥವಾ ಕೇಜಿನ ಪೇಟೆಂಟ್ಗಾಗಿ ಅಪ್ಲೈ ಮಾಡ್ತಾರೆ. 1930 ಆಸ್ಪಾಸಿಗೆ ವಿಶೇಷವಾದಂಥ ಈ ಒಂದು ಅಪಾರ್ಟ್ಮೆಂಟ್ ಕಲ್ಚರ್ ಲಂಡನ್ನಲ್ಲಿ ಶುರುವಾಗುತ್ತೆ. ಯಾವಾಗ ಅಪಾರ್ಟ್ಮೆಂಟ್ಗಳು ಬರೋಕ್ಕೆ ಶುರುವಾಗುತ್ತೋ ಮಕ್ಕಳ ಮೇಲೆ ಸೂರ್ಯನ ಕಿರಣಗಳು, ಶಾಖ ಬೀಳೋದು ಕಮ್ಮಿ ಆಗುತ್ತಲ್ಲ, ಹಾಗಾಗಿ ಒಂದಿಷ್ಟು ರೋಗಗಳು ಕೂಡ ಹೆಚ್ಚಾಗುತ್ತೆ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಸೂರ್ಯನ ಬಿಸಿ ತಾಕಬೇಕು ಅಂತ ಹೇಳಿ ಮಾಡಿದಂಥ ಒಂದು ಆವಿಷ್ಕಾರ. ಮನುಷ್ಯನ ಒಂದು

ಬುದ್ಧಿವಂತಿಕೆ ಯಾವೆಲ್ಲ ರೀತಿಯಲ್ಲಿ ಓಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಉದಾಹರಣೆಗಳಿವೆಲ್ಲ. ಹಾಗಾಗಿ ಈ ರೀತಿಯ ಒಂದು ಆವಿಷ್ಕಾರ ಕೂಡ ಬಂದಿದ್ದು ಅತ್ಯಂತ ವಿಶೇಷ ಅಂತ ನನಗನ್ಸುತ್ತೆ. 1934-36 ಒಂದಿಷ್ಟು ತೆಗೆದಂತಹ ಫೋಟೋಗಳು ಕೂಡ ಇವತ್ತಿನ ಲೈಬ್ರರಿಗಳಲ್ಲಿ ನೀವು ನೋಡಬಹುದು, ಇಂಟರ್ನೆಟ್ಟಲ್ಲಿ ನೀವು ನೋಡಬಹುದು. ಗೂಗಲ್ಗೆ ಹೋಗಿ ಬೇಬಿ ಕೇಜ್ 1930s ಅಂತ ಹಾಕಿದ್ರೆ ಒಂದಿಷ್ಟು ಚಿತ್ರಗಳು ಬರುತ್ತೆ, ಒಂದಿಷ್ಟು ಶಾಕಿಂಗ್ ಚಿತ್ರಗಳು ಇವತ್ತಿನ ಕಾಲಮಾನಕ್ಕೆ. ಆದರೆ ಅವತ್ತಿನ ದಿನ ಇದು ಸರಿ ಸಾಮಾನ್ಯವಾಗಿತ್ತು ಅನ್ನೋದು ಅತ್ಯಂತ ವಿಶೇಷ ಅಂತ ನನಗನ್ಸುತ್ತೆ. ನಿಮಗೆ ಅನಿಸುತ್ತೆ? ನೀವು ಸಂದೇಶಗಳನ್ನ ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 9489090303. ನಿಮ್ಮ ಮಕ್ಕಳನ್ನ ಈ ರೀತಿಯ ಕೇಜ್ಗಳಲ್ಲಿ ಮಲಗಿಸೋದಕ್ಕೆ ನೀವು ಒಪ್ತಾ ಇದ್ದೀರಾ? ಯೋಚನೆ ಮಾಡಿ, ಸಂದೇಶವನ್ನು ಕಳಿಸಿ. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9489090303. 9410903 ಕೇಳ್ತಾನೆ ರೀ, ಚೂನ್ ಮಾಡಿರಿ. ಇದು ನಾನ್ ಸ್ಟಾಪ್ ಸಂಜೆ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್. ಒಂದಿಷ್ಟು ಬಿಜಾರ್ ಇನ್ವೆನ್ಷನ್ಗಳು ಅಂದರೆ ವಿಚಿತ್ರವಾದಂತಹ ಆವಿಷ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. 1922 ಎಮ್ ಆರ್ ರೀಡ್ರನ್ ಅವರು ಮಾಡಿದಂತಹ ಈ ಒಂದು ಮಕ್ಕಳ ಕೇಜ್, ಮಕ್ಕಳಿಗಾಗಿ ಮಾಡಿದಂತಹ ಪಂಜರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. 1900ರಿಂದನೇ ಈ ಒಂದು ರೀತಿಯ ಕಷ್ಟ ಶುರುವಾಗಿತ್ತಂತೆ. ಮಕ್ಕಳಿಗೆ ಇನ್ನೊಂದಷ್ಟು ಫ್ರೆಶ್ ಆಗಿರುವಂತಹ ಗಾಳಿ ಬೇಕು, ಹಾಗೆ ಬಿಸಿಲು ಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ಕೇಜ್, ಈ ರೀತಿಯ ಒಂದು ಪಂಜರ ಕೂಡ ಬಂದಿತ್ತು ಅನ್ನೋದು ವಿಶೇಷ. ಆದರೆ ಇವತ್ತಿನ ದಿನ ಅದನ್ನು ನಾವು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಈ ಒಂದು ಕೇಜ್ಗಳು ಯಾಕೆ ಕಳೆದು ಹೋಯ್ತಪ್ಪ ಇತಿಹಾಸದಲ್ಲಿ ಅಂತ ಯೋಚನೆ ಮಾಡಿದ್ರೆ, ಇನ್ಫ್ಯಾಕ್ಟ್ ತುಂಬಾ ಫೇಮಸ್ ಇತ್ತಂತೆ 1930ರ ಆಸ್ಪಾಸ್ನಲ್ಲಿ. ಆವತ್ತಿನ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಫಸ್ಟ್ ಲೇಡಿ ಆಗಿದ್ದಂತಹ ಎಲೆನಾರ್ ರೂಸ್ವೆಲ್ಟ್ ಅವರು ಕೂಡ ತನ್ನ ಮಗುವನ್ನು ಹೀಗೆ ಒಂದು ವೈರಿನ ಎನ್ಕ್ಲೋಷರ್ನಲ್ಲಿ ಅಥವಾ ಒಂದು ವೈರಿನ ಪಿಂಜರದಲ್ಲಿ ನ್ಯೂಯಾರ್ಕ್ನ ಅವರ ಮನೆಯಿಂದ ಡಾಕ್ಟರ್ ಅಡ್ವೈಸನ್ನು ಕೇಳಿ ಈ ರೀತಿಯಾಗಿ ಇಡೋದಕ್ಕೆ ಕೂಡ ಶುರು ಮಾಡಿದ್ರಂತೆ. ಅಂದರೆ ಅಷ್ಟು ಫೇಮಸ್ ಆಗಿತ್ತು ಆ ಕಾಲದಲ್ಲಿ ಈ ಒಂದು ಟ್ರೆಂಡ್. ಆದರೆ ಅದೇ ಸಂದರ್ಭದಲ್ಲಿ ಶುರುವಾದಂತಹ ವಿಶ್ವಯುದ್ಧದಿಂದ ಆಗ್ತಿದ್ದಂತಹ ಗಲಾಟೆಗಳಿಗಾಗಿ ಒಂದು, ಅದರ ಜೊತೆಗೆ ಸಿಕ್ಕಾಪಟ್ಟೆ ಈ ರೀತಿ ಲಂಡನ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ನ್ಯೂಯಾರ್ಕ್, ಈ ರೀತಿಯ ನಗರಗಳಲ್ಲಿ ಪೊಲ್ಯೂಷನ್ ಕೂಡ ಅತ್ಯಂತ ಹೆಚ್ಚಾಗೋದಕ್ಕೆ ಶುರುವಾಯಿತು. ಆ ಕಾರಣದಿಂದ ಮತ್ತೊಮ್ಮೆ ಮಕ್ಕಳನ್ನು ಒಳತರಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದ್ದರಿಂದ ಈ ರೀತಿಯ ಕೇಜ್ಗಳು ಇವತ್ತು ನಮ್ಗೆ ಕಾಣೋದಿಲ್ಲ ಅನ್ನೋದು ವಿಶೇಷ. ಇಲ್ಲಾಂದಿದ್ರೆ ಯಾವ ರೀತಿಯ ಮಕ್ಕಳಿಗಾಗಿ ಕೇಜ್ಗಳಿರ್ತಾ ಇತ್ತು, ಪಂಚರ್ಗಳಿರ್ತಾ ಇತ್ತು ಆಚೆ ಇಡೋದಕ್ಕೆ ನನಗಂತೂ ಗೊತ್ತಿಲ್ಲ, ನಿಮಗೆ ಅನಿಸುತ್ತೆ? ಬರಲಿ, ನಿಮ್ಮ ಸಂದೇಶಗಳು, ಸಂದೇಶವನ್ನು ಕಳಿಸ್ತಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ರನಿಂಗ್ 623 ಸಂದೇಶ ಬಂದಿದೆ. ರಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವಸಂತಿ ಅವರಿಂದ ಸಂದೇಶ, ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇದೀಗ ಮುಂದುವರಿನ ಕೇಳ್ತಾನೆ. ರಿಚೂನ್ ಮಾಡ್ರಿ ಕನ್ನಡ ಕಾಮನವಿಲ್ಲು ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾನ್ ಸ್ಟಾಪ್ ಸಂಜೆ.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಶೇಷವಾದಂತಹ ವಿಚಿತ್ರವಾದಂತಹ ಆವಿಷ್ಕಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಬಹಳಷ್ಟು ಆವಿಷ್ಕಾರಗಳಿದೆ. ಈ ರೀತಿಯ ಆವಿಷ್ಕಾರಗಳನ್ನು ಮುಂದೆ ಮತ್ತೊಂದು ಸಂಚಿಕೆಯಲ್ಲಿ ಮಾತಾಡೋಣ. ಇನ್ನಷ್ಟು ಇದೇ ರೀತಿಯ ವಿಶೇಷವಾದಂತಹ ವಿಚಾರಗಳು ಖಂಡಿತವಾಗಲೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಪ್ರತಿದಿನ ಇದ್ದೇ ಇರುತ್ತೆ. ಹಾಗಾಗಿ ಏನು ಮಾಡಬೇಕು, ಕೇಳ್ತಾನೆ ಇರಬೇಕು, ಚ್ಯೂನ್ ಮಾಡೇ ಇರಬೇಕು. ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ. 6:11 ಇನ್ನೀಗ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಕರ್ನಾಟಕ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಎಸ್ಎಂ ಚನ್ನಬಸವಣ್ಣ, ಹಿರಿಯ ಮನೋವೈದ್ಯರು, ಅಂತಾರಾಷ್ಟ್ರೀಯ ಖ್ಯಾತಿಯ ನಿಮ್ಹಾನ್ಸ್ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದವರು, ಸಂಸ್ಥೆಯ ಮೊದಲ ಕುಲಪತಿಗಳಾಗಿದ್ದವರು, ಅನೇಕ ವಿಭಾಗಗಳಲ್ಲಿ ದುಡಿದರು, ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕರನ್ನು ಬೆಳೆಸಿದರು, ಜ್ಞಾನ ನೀಡಿದರು ಎಸ್ಎಂ ಚನ್ನಬಸವಣ್ಣ.
3: ನಮ್ಮ ತಂದೆ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದರು. ನಮ್ಮ ತಾಯಿ ಅಷ್ಟಾಗೇನು ಓದಿರಲಿಲ್ಲ, ಮನೆಯಲ್ಲೇ ಮನೆ ಕೆಲಸ ಮಾಡಿಕೊಂಡು ನಮ್ಮನ್ನೆಲ್ಲ ನೋಡಿಕೊಂಡಿದ್ದರು. ನಾನೇ ಹಿರಿಮಗ. ನನ್ನಾದಮೇಲೆ ಇಬ್ಬರು ತಮ್ಮಂದರು, ಕೊನೆಯದಾಗಿ ಒಬ್ಬ ತಂಗಿ ಇದ್ದಾರೆ. ನಾನು ಓದಿದ್ದು ಸರ್ಕಾರಿ ಪ್ರಾಥಮಿಕ ಶಾಲೆ. ಅಂದರೆ ನಾವು ಮೊದಲು ಈಗ ಎಲ್ ಕೆ ಜಿ ಆ ಥರ ಏನೂ ಇರಲಿಲ್ಲ. 5 ವರ್ಷ ಮನೆಯಲ್ಲಿ ತನೇ ಇದ್ದು 5 ವರ್ಷ ಆದಮೇಲೆ ನಾನು ಪ್ರಾಥಮಿಕ ಶಾಲೆ ಸೇರಿದ್ದು. ಅದಾದಮೇಲೆ ತಿಪ್ಟೂರಿನಲ್ಲಿ ಅವಾಗ ಇದ್ದಿದ್ದು ಒಂದೇ ಒಂದು ಮಾಧ್ಯಮಿಕ ಶಾಲೆ, ಒಂದೇ ಒಂದು ಹೈಸ್ಕೂಲ್ ಅಂತ ಇದ್ದಿದ್ದು. ಅದರಲ್ಲಿ ನಾನು ಯಾವುದರಲ್ಲೂ ಅಂದರೆ ಫೇಲ್ ಆಗದಲೇ ಒಂದು ಇದು ಮೊದಲಿಂದ ಕೂಡ ಒಂದು ಆ ಪುಸ್ತಕದಲ್ಲಿ ಆಸಕ್ತಿ ಇದ್ರು. ಯಾಕಂದರೆ ನಮ್ಮ ತಂದೆ ಅಷ್ಟಾಗಿ ಅವರು ಓದಿರಲಿಲ್ಲ, ವ್ಯಾಪಾರಸ್ಥರು ಸರಿ, ಅವ್ರು ಕೊಬ್ಬರಿ ವ್ಯಾಪಾರದಲ್ಲಿ ಅವ್ರು ಸೇರಿದ್ರು. ಅದೇನೋ ನನಗೆ ಮೊದಲಿಂದ ಓದಬೇಕು ಅನ್ನೋ ದೃಷ್ಟಿಯಿಂದ ಆಟ ಪಾಠ ಆಡ್ತಾ ಇದ್ದರೂ ಕೂಡ ಮನೆ ಬಂದ ತಕ್ಷಣ ಯಾರೂ ನನಗೆ ಹೇಳ್ತಾ ಇರಲಿಲ್ಲ ಓದಬೇಕು ನೀನು ಇದು ಅಂತ. ಮತ್ತು ಈಗಿನ ಹಾಗೆ ಅಷ್ಟೊಂದು ಟ್ಯೂಷನ್ಗಳು ಮತ್ತು ದಿನ ಬೆಳಗ್ಗೆ ಇದ್ದರೆ ಒಂದು ಹೋಮ್ವರ್ಕು ಆ ಥರ ಇರಲಿಲ್ಲ, ನಮಗೆಲ್ಲ ಸಾಕಷ್ಟು ಟೈಮ್ ಕೊಡ್ತಾಯಿದ್ರು ಓದೋದಕ್ಕೆ ಮಾಡೋದಕ್ಕೆ. ಹಾಗಾಗಿ ನಾನು ಓದಿನಲ್ಲಿ ಸಾಕಷ್ಟು ಮುಂದುವರೆದು ಅದರಲ್ಲಿ ಪ್ರತಿಯೊಂದು ಕ್ಲಾಸ್ನಲ್ಲಿ ಕೂಡ ಹೆಚ್ಚಿಗೆ ಅಂಕ ತಗೊಂಡು ಎಸ್ ಎಲ್ ಸಿಯಲ್ಲಿ ಕೂಡ ಫಸ್ಟ್ ಕ್ಲಾಸ್ ಅಂತ ಒಂದು ಯಾವುದೇ ಫಸ್ಟ್ ಕ್ಲಾಸ್ ಬರೋದೇ ಒಂದು ದೊಡ್ಡದಿತ್ತು ಆವಾಗ. ಅದು ತಿಪ್ಟೂರಲ್ಲಿ ನನಗೀಗಲೂ ಕೂಡ ಒಂದು ಆನರ್ಸ್ ಲಿಸ್ಟ್ ಅಂತ ಮಾಡಿದ್ದಾರೆ. ಆನರ್ಸ್ ಲಿಸ್ಟಲ್ಲಿ ನನಗೀಗಲೂ ಕೂಡ ನನ್ನ ಹೆಸರಿದೆ. 1948 ನಾನು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದೆ. ನಮ್ಮ ತಂದೆ ವ್ಯಾಪಾರ ಮಾಡಿದೆ, ನಾನು ತುಂಬ ಆಟ ಹಿಡಿದು ನಮ್ಮ ತಾಯಿ ಕೂಡ ಅದನ್ನು ನನಗೆ ಉತ್ತೇಜನ ಕೊಟ್ಟರು ಓದಲಿ ಅಂತ. ನಮ್ಮ ತಂದೆ ಏನಪ್ಪ ಒಂದು ಕಂಡೀಷನ್ ಹಾಕಿದ್ರು, ನೀನು ಎಲ್ಲಿ ತನಕ ಪಾಸ್ ಹಾಕ್ಕೊಂಡು ಹೋಗ್ತೀಯ ಅಲ್ಲಿವರೆಗೂ ಓದಬೇಕು, ಎಲ್ಲಿ ಎಲ್ಲಾದರೂ ಒಂದು ಕಡೆ ನೀನು ಫೇಲ್ ಆದರೆ ನೀನು ವಾಪಸ್ ಬರಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ರು. ನಾನು ಅಂದ್ಕೊಂಡೆ ಆಯಿತು ನೋಡೋಣ, ದೇವರಿದ್ದಾನೆ, ಒಂದು ಇಷ್ಟ ನನಗೆ ಅನುಕೂಲ ಸಿಗ್ತಾಳೆ ಅಂಥೇಳಿ ನಾನು ಒಪ್ಕೊಂಡೆ. ಎಸ್ ಎಲ್ ಸಿಲಿ ಸೈನ್ಸ್ ತಗೊಂಡು ನಾನು ಆವಾಗ ಇಂಟರ್ಮೀಡಿಯೇಟ್ ಕಾಲೇಜ್ ಇತ್ತು, ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಇರಲಿಲ್ಲ ತುಮಕೂರಿನಲ್ಲಿ. ಸೊ ಬೆಳಿಗ್ಗೆ 6 ಗಂಟೆಗೆ ನಾನು ರೈಲಲ್ಲಿ ಹೋದರೆ 7:30-8 ಗಂಟೆ ಹೋಗ್ತಾಯಿದ್ದೆ. ಜಯದೇವ ಹಾಸ್ಟೆಲ್ಲಿ ಒಂದು ಫ್ರೀ ಹಾಸ್ಟೆಲ್ದು, ಆ ಫ್ರೀ ಹಾಸ್ಟೆಲ್ನಲ್ಲಿ ಒಂದು ನನ್ನ ಮಾರ್ಕ್ಸ್ ಎಲ್ಲ ನೋಡಿ ನಾನು ಸೀಟ್ ಕೊಟ್ಟರು. ನಮ್ಮ ತಂದೆ ನಾನು ಜಾತಕ ಬರೆಸಿದ್ರು. ಜಾತಕದಲ್ಲಿ ಏನಿತ್ತು ಅಂತಂದರೆ ಇವನು ಲಾಯರ್ ಆಗ್ತಾನೆ ಅಥವಾ ನ್ಯಾಯಾಧೀಶ ಆಗ್ತಾನೆ ಅಂತ. ಹಾಗಾಗಿ ನಮ್ಮ ತಂದೆ ಈ ಸೈನ್ಸ್ ಎಲ್ಲ ತೊಗೊಂಡಿದೆ ಸರಿ, ನೀನು ಇದಕ್ಕೆ ಲಾಯರ್ ಲಾ ಕೋರ್ಸ್ಕೋಬೇಕು, ನಿನ್ನ ಜಾತಕದಲ್ಲೇ ಇದೆ, ಅದರಲ್ಲೇ ನಿನಗೆ ಮುಂದುವರಿತೀಯ ಅಂಥೇಳಿ ತುಂಬ ಇದು ಮಾಡಿದ್ರು. ಆದರೆ ನನಗೆ ಅದು ಇಷ್ಟ ಆಗಲಿಲ್ಲ. ಆಯಿತು ನೋಡೋಣ, ಯಾವುದು ಸಿಗದೇ ಇದ್ದರೆ ಲಾಯರ್ ಇದಕ್ಕೆ ಸಿಕ್ಕೇ ಸಿಗುತ್ತೆ ಸೀಟ್ಗೆ ಏನು ತೊಂದರೆ ಇಲ್ಲ, ಮುಂದೆ ನೋಡೋಣ.

0: ಅಂತ. ಸೊ ನಾನು ಫಿಸಿಕ್ಸ್ ಆನರ್ಸ್ಗೂ ಅಪ್ಲೈ ಮಾಡಿದ್ದೆ, ಇಂಜಿನಿಯರಿಂಗ್ ಕಾಲೇಜ್ಗೂ ಅಪ್ಲೈ ಮಾಡಿದ್ದೆ, ಮೆಡಿಕಲ್ ಕಾಲೇಜಿಗೂ ಅಪ್ಲೈ ಮಾಡಿದ್ದೆ. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಒಂದು ಇಂಟರ್ವ್ಯೂ ಕಾರ್ಡ್ ಬಂತು. ಆವಾಗ ನನಗೆ ಇಲ್ಲಿದ್ದಿದ್ದು ಸಂತೋಷ ಆಯಿತು. ನಾನು ಮೈಸೂರು ಕೂಡ ನೋಡಿರಲಿಲ್ಲ. ಅಪ್ಪಾಜಿ ಅಂತೇಳಿ ಪ್ರಿನ್ಸಿಪಾಲ್ ಇದ್ರು ಆಗ, ಅವರ ಸಂಬಂಧಿಕರು ತಿಪ್ಟರಲ್ಲಿದ್ದರು, ಅವರಿಂದ ಒಂದು ಲೆಟರ್ ತೊಗೊಂಡೋದೆ, ಇಂಥವ್ರು ಬರ್ತಾಯಿದ್ದಾರೆ ನಮ್ಮ ಸ್ನೇಹಿತರ ಮಗ, ಅವನು ಸ್ವಲ್ಪ ಸಹಾಯ ಮಾಡಿ ಅಂತ. ಅಲ್ಲಿಂದ ಸುತ್ತೂರು ಹಾಸ್ಟೆಲಲ್ಲಿ ಅವರು ಬಿ ಎನ್ ಎಲ್ ಓದ್ತಾಯಿದ್ರು. ಅವ್ರ ರೂಮಲ್ಲಿ ನಾನು ಇದ್ದುಕೊಂಡು 90 ಸೀಟ್ ಇತ್ತು. ಹಾಗೆಂತ ಹೋದಾಗ ನಾನು ಕೊಂಡೇಜಿ ಸುತ್ತಮುತ್ತ ಕರ್ಕೊಂಡೋದಾಗ ಅವ್ರು ಆಗಲೇ ನಾನು ನೋಡೋದಕ್ಕೆ ಮುಂಚೆನೇ ಹೇಳ್ತಿದ್ದಾರೆ, ಈಗ ನೋಡಿ ಅವ್ನು ಚನ್ನಬಸವಣ್ಣ ಅಂತ ಹುಡುಗ, ಅವನು ತಿಪ್ಟರಿಂದ ಬಂದಿದ್ದಾನೆ, ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾನೆ, ಅಂಥವ್ರಿಗೆ ನಾವು ಎನ್ಕರೇಜ್ಮೆಂಟ್ ಕೊಡದೇ ಇದ್ರೆ ಹೇಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲದೇ ಅವ್ರು ಮಾತಾಡ್ತಿದ್ದು ಕೇಳಿ ನನಗೆ ಭಾಳ ಸಂತೋಷ ಆಯ್ತು. ಅವ ಒಳಗಡೆ ಹೋದ್ಮೇಲೆಪ್ಪ ನೋಡು ನಿನ್ನ ಸುದ್ದಿನೇ ಮಾತಾಡ್ತಾ ಇದ್ದೆ ಅಂತ ಹೇಳಿದ್ರು. ಹಾಗಾಗಿ ನನಗೆ ಅನ್ನಿಸ್ತು ಈ ಸೀಟಂತೂ ಸಿಗುತ್ತೆ ನನಗೆ ಅಂತೇಳಿ ಅವತ್ತಿನ ಸಾಯಂಕಾಲನೇ ಲಿಸ್ಟ್ ಅನೌನ್ಸ್ ಮಾಡಿದ್ರು, MBBS ಸೀಟ್ ಸಿಕ್ತು ಅಂತ. ಅದಕ್ಕೆ ಇನ್ನೊಂದು ತಮಾಷೆ ಏನಂತಂದರೆ, ನನ್ನ ಮನೆ ಪಕ್ಕದಲ್ಲಿ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದರು, ಅವ್ರು ಏನಪ್ಪ ನಿನಗೆ ಮೆಡಿಕಲ್ ಸಿಕ್ತು ಅಷ್ಟೇನಾ, BL ಸೀಟ್ ಸಿಗಲಿಲ್ವಾ ಅಂತಂದ್ಬಿಟ್ರು. ಅಮಲ್ದಾರ ಆಗಬೇಕಾಗಿತ್ತು, ಇದೇನು ಕೆಲಸ ಮಾಡಿದೆ ನೀನು ಅಂತಂದರು. ಅಂದರೆ ಆವಾಗಿನ ಕಾಲದಲ್ಲಿ ಮೆಡಿಕಲ್ಗೆ ಅಂತ ಏನಿರ ಅಮಲ್ದಾರರು ಆ ಲೈನಲ್ಲಿ ಜಾಸ್ತಿ. ಒಂದು ಸುತ್ತೂರು ಹಾಸ್ಟೆಲಲ್ಲಿ ಸ್ವಾಮಿಗಳು ನಮಗೆ ಭಾಳ ಮೆಡಿಕಲ್ ಸ್ಟೂಡೆಂಟ್ಸ್ ಅಂತೇಳಿ ಭಾಳ ಎನ್ಕರೇಜ್ಮೆಂಟ್ ಕೊಟ್ಟರು, ಸುತ್ತೂರು ಹಾಸ್ಟೆಲಲ್ಲಿ ಜಾಗ ಕೊಟ್ಟರು. 5 ವರ್ಷ ನಮಗೆ ಏನು ಊಟ ವಸತಿಗೆ ಯಾವುದು ಇದರಲ್ಲೇ ಸುತ್ತೂರು ಹಾಸ್ಟೆಲಲ್ಲಿ ನಾನು ಓದಿದ್ದು. ಅಲ್ಲಿ ಬಂದಮೇಲೆ ಮತ್ತೆ ಸ್ಕಾಲರ್ಶಿಪ್ಪು ಫ್ರೀಶಿಪ್ ಇವೆಲ್ಲ ಇರುತ್ತಲ್ಲ, ಅಲ್ಲಿಗೆ ಅಪ್ಲೈ ಮಾಡಿದ್ದಾನೆ. ಅಲ್ಲಿ ಕೂಡ ನಾನು ಫ್ರೀಶಿಪ್ ಸಿಕ್ತೇನೆ. ಹಾಗಾಗಿ ನನ್ನ ಪೂರಾ ವಿದ್ಯಾಭ್ಯಾಸದಲ್ಲಿ ಒಂದು 3 ಕಾಸು ನಾನು ಖರ್ಚು ಮಾಡಿಲ್ಲ.
1: ಮನೋವೈದ್ಯರಾದ SM ಚನ್ನಬಸವಣ್ಣ ಅವರ ಮಾತುಗಳನ್ನು ಇಂದಿನ ರತ್ನಭಂಡಾರದಲ್ಲಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ DR AS ಶಂಕರ ನಾರಾಯಣ.

0: ಸಂಸ್ಕೃತದಲ್ಲಿ ವಾರ್ತಾ ಸಂಚಿಕೆ.
1: ವಾರ್ತೆಗಳು
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಉದ್ಘೋಷಃ ಏಕವಿಂಶತಿ ಶತಾಬ್ದ್ಯಾಃ ನೂತನ ಭಾರತಂ ವಿಕಸಿತ ರಾಷ್ಟ್ರ ನಿರ್ಮಾಣಸ್ಯ ಲಕ್ಷ್ಯಂ ಪ್ರತಿ ದ್ರುತಗತ್ಯಾ ಅಗ್ರೇ ಸರತಿ. ಮೆಲ್ಬೋರ್ನ್ ನಗರೆ ಭಾರತೀಯ ಸಮುದಾಯಸ್ಯ ಭವ್ಯಂ ಸಮ್ಮೇಳನಂ ಚಾಸೌ ಸಂಬೋಧಯತಿ. ಭಾರತ ಆಸ್ಟ್ರೇಲಿಯಾ ದೇಶಯೋಃ ಮಧ್ಯೆ ರಕ್ಷಾ ಸುರಕ್ಷಾ ಸಹಯೋಗಾಯ ಐತಿಹಾಸಿಕಂ ಸಂಯುಕ್ತ ಘೋಷಣಾಪತ್ರಂ ಹಸ್ತಾಕ್ಷರಿತಂ. ಅನೇನ ಸಹೈವ ಆಸ್ಟ್ರೇಲಿಯಾ ದೇಶಸ್ಯ ಯುರೇನಿಯಂ ಧಾತೋಃ ದೀರ್ಘಕಾಲಿಕ ಆಪೂರ್ತೇಃ ಮಹತ್ವಪೂರ್ಣ ಸಂಧಿಃ ಅಪಿ ನಿಷ್ಪಾದಿತಃ. ಉಪರಾಷ್ಟ್ರಪತಿನಾ ಸಿಪಿ ರಾಧಾಕೃಷ್ಣನೇನ ಭುವನೇಶ್ವರೆ ಗಭೀರ ಸಮುದ್ರ ಮತ್ಸ್ಯಪಾಲನ ಸಂಪದಃ ಶಾಶ್ವತ ಉಪಯೋಗಾಯ ರಾಷ್ಟ್ರೀಯಾಭಿಯಾನಸ್ಯ ವಿಹಿತಂ ವಿಧಿವತ್ ಅನಾವರಣಂ. ರಾಷ್ಟ್ರೀಯ ಶಿಕ್ಷಾ ನೀತೇಃ ಅಂತರ್ಗತಂ ವಯಸ್ಕ ಸಾಕ್ಷರತಾ ಮಾನದಂಡಾನವಾಪ್ಯ ಉತ್ತರಾಖಂಡ ರಾಜ್ಯಂ ದೇಶಸ್ಯ ಪೂರ್ಣ ಸಾಕ್ಷರ ರಾಜ್ಯಾನಾಂ ಗೌರವಪೂರ್ಣ ಸೂಚ್ಯಾಂ ಸಮ್ಮಿಲಿತಂ. ಪ್ರವೃಷ್ಟಾವತ್ ಕೃತ್ಸ್ನೇಹಿ ದೇಶೇ ವ್ಯಾಪ್ತಾ ದಿಲ್ಯಾಂ ವಿಗತರಾತ್ರಿ ಕಾಲಾತ್ ಅಶ್ರಾಂತ ವೃಷ್ಟ್ಯಾ ಸಾಮಾನ್ಯ ಜನಜೀವನಂ ಅತ್ಯಂತಂ ಬಾಧಿತಂ. ಅಪಿ ಚ ಭಾರತ ಇಂಗ್ಲೆಂಡಯೋಃ ಮಧ್ಯೆ ಪಂಚ ಕ್ರೀಡಾತ್ಮಿಕಾಯಾಃ ಚತುರ್ಥೀ ಅಂತಾರಾಷ್ಟ್ರೀಯ ಪ್ರತಿಸ್ಪರ್ಧಾ ಅದ್ಯ ರಾತ್ರೌ ತಾವತ್ ದಶವಾದನೆ ಕ್ರೀಡಿಷ್ಯತೆ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯತ್ ಏಕವಿಂಶತಿ ಶತಾಬ್ದ್ಯಾಃ ಭಾರತಂ ವಿಕಸಿತ ಭಾರತಂ ಭವಿತುಂ ಸಂಕಲ್ಪಬದ್ಧೋ ವರ್ತತೆ. ತೇನೋದೀರಿತಂ ಯತ್ ಸಾಂಪ್ರತಂ ಭಾರತಂ ತಾದೃಶಃ ದೇಶಃ ಯಃ ಅಧಿಕ ವಿಕಾಸೇ ವಿಶ್ವಸಿತಿ.
3: 21ವೀ ಸದಿ ಕಾ ಭಾರತ ಆಜ್ ವಿಕಸಿತ ಹೋನೆ ಕೆ ಲಕ್ಷ್ಯ ಪರ್ ಕಾಮ್ ಕರ್ ರಹಾ ಹೈ. ಯೇ ವೋ ಭಾರತ ಹೈ ಜೋ ಕಹತಾ ಹೈ ಗ್ರೋ ಮೋರ್ ಅಚೀವ್ ಮೋರ್. ಹಮ್ 140 ಕರೋಡ್ ಆಸ್ಪಿರೇಷನ್ ಸೆ ಭರೆ ರಾಷ್ಟ್ರ ಹೈ. ಹಮ ಅಧೀರ ಹೈ ಬೇಸಬ್ರ ಹೈ. ಹಮ ದುನಿಯಾ ಕಿ ಸಬ್ಸೆ ತೇಜಿ ಸೆ ಬಡ್ತಿ ಇಕಾನಮಿ ಹೈ.
2: ವಿಗತ ದ್ವಾದಶ ವರ್ಷೇಷು ಸ್ವಸ್ಯ ತೃತೀಯಂ ಆಸ್ಟ್ರೇಲಿಯಾ ಭ್ರಮಣಂ ಹ್ಯಾಟ್ರಿಕ್ ಇತಿ ವಿಜ್ಞಾಪಯತಾ ತೇನ ಪ್ರತಿಪಾದಿತಂ ಯತ್ ಏಷಃ ಪ್ರವಾಸಃ ಭಾರತ ಆಸ್ಟ್ರೇಲಿಯಾ ಸಂಬಂಧಾನಾಂ ಊರ್ಧ್ವಗಾಮಿತಾಂ ಸೂಚಯತಿ. ಅತ್ರಾವಸರೆ ಆಸ್ಟ್ರೇಲಿಯಾ ದೇಶಸ್ಯ ಪ್ರಧಾನಮಂತ್ರಿ ಆಂಥನಿ ಅಲ್ಬನೀಸ್ ಇತ್ಯಸಾವಪಿ ತತ್ರ ಉಪಸ್ಥಿತಃ ಆಸೀತ್. ತೇನ ತತ್ರತ್ಯಂ ಜನ ಉತ್ಸಾಹಂ ದೃಷ್ಟ್ವಾ ಏಷಾ ಸಹಭಾಗಿತಾ ದೃಢತರಾ ಇತ್ಯುಕ್ತಂ. ಅಸ್ಮಾತ್ ಪುರಾ ಉಭಯೋಃ ದೇಶಯೋಃ ನೇತೃಭ್ಯಾಂ ಮೇಲ್ಬರ್ನ್ ನಗರೆ ತೃತೀಯೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶಿಖರ ಸಮ್ಮೇಳನೆ ಭಾಗಂ ಗೃಹೀತ್ವಾ ಶಿಷ್ಟ ಮಂಡಲ ಸ್ತರೀಯ ದ್ವಿಪಾಕ್ಷಿಕೀ ವಾರ್ತಾ ವಿಹಿತಾ. ಹಿಂದ ಪ್ರಶಾಂತ ಕ್ಷೇತ್ರೇ ಶಾಂತಿಂ ಸ್ಥಿರತಾಂ ಚ ಸ್ಥಾಪಯಿತುಂ ದ್ವಾಭ್ಯಾಂ ನೇತೃಭ್ಯಾಂ ರಕ್ಷಾ ಸುರಕ್ಷಾ ಸಹಯೋಗ ಸಂಯುಕ್ತ ಘೋಷಣಾ ಪತ್ರೆ ಹಸ್ತಾಕ್ಷರಂ ವಿಹಿತಂ.
3: हमारे मैरिटाइम सिक्योरिटी कोलैबोरेशन रोडमैप से इंडो पैसिफिक में हमारे साझा प्रयासों को नई ताकत मिलेगी. हम शिप बिल्डिंग शिप रिपेयर और मेंटेनेंस में भी मिलकर आगे बढ़ेंगे. फ्रेंड आज हमने कई क्षेत्रीय एवं अंतर्राष्ट्रीय मुद्दों पर भी विस्तार पूर्वक चर्चा की.
2: ವಾರ್ತಾಹರಾಂ ಸಂಬೋಧಯನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನ್ಯಗಾದೀತ್ ಯತ್ ಭಾರತ ಆಸ್ಟ್ರೇಲಿಯಾ ದೇಶಾಭ್ಯಾಂ ಪರಮಾಣು ಊರ್ಜಾ ಕ್ಷೇತ್ರೆ ಕಶ್ಚನ ಐತಿಹಾಸಿಕ ಸಹಯೋಗ ಸಾಧಿತಃ. ಅನೇನ ಆಸ್ಟ್ರೇಲಿಯಾ ದೇಶಾತ್ ಭಾರತಾಯ ಯುರೇನಿಯಂ ಇತ್ಯಸ್ಯ ಆಪೂರ್ತಿಃ ಸುಲಭಾ ಭವಿಷ್ಯತಿ. ಅಯಂ ಸಂಯೋಗಃ ಭಾರತಸ್ಯ ಸ್ವಚ್ಛೋರ್ಜಾ ಲಕ್ಷ್ಯಾಯ ನವೀನಾಂ ಗತಿಂ ಪ್ರದಾಸ್ಯತಿ. ಅನೇನೈವ ಸಹ ಸೈಬರ್ ಕ್ರಿಟಿಕಲ್ ಟೆಕ್ನಾಲಜಿ ಏವಂ ಸಪ್ಲೈ ಚೇನ್ ಪ್ರಣಾಳ್ಯಾಃ ಸಂಚಾಲನೇನ ಸಹೈವ ಏಕಾತ್ಮ ಮಹತ್ವಪೂರ್ಣ ಖನಿಜ ವೀಥಿ ನಿರ್ಮಾಣೇನ ಸಾಮರಿಕ ಪ್ರೌದ್ಯೋಗಿಕಿ ಸುರಕ್ಷಾ ಕ್ಷೇತ್ರಂ ಅನವರತಂ ಸಮೇಧತೆ.
3: आज हमने एक महत्वपूर्ण समझौता किया है. इससे ऑस्ट्रेलिया से भारत को यूरेनियम सप्लाई का मार्ग खुलेगा और हमारे क्लीन एनर्जी के उद्देश्यों को नई ताकत मिलेगी. क्रिटिकल मिनरल्स में हमारा सहयोग हमारी स्ट्रेटेजिक सिक्योरिटी और क्लीन एनर्जी ट्रांजिशन के लिए महत्व

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಿದ್ದೀರಿ ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿಯೊಂದು ಮನೆಯಲ್ಲಿ ಇವತ್ತು ಅಲಂಕಾರಿಕ ಗಿಡಗಳು ಹೆಚ್ಚಾಗ್ತಾ ಇದೆ. ಅಲಂಕಾರಿಕ ಗಿಡಗಳ ಈ ಹುಚ್ಚು ಹತ್ತಿದಂತಹ ಸಂದರ್ಭದಲ್ಲಿ ಆ ಪ್ರಾರಂಭದ ದಿನಗಳಲ್ಲಿ ನೀವು ನೋಡುವಂತಹ ಚಿತ್ರಗಳು ಅಥವಾ ಮಾಡುವಂತಹ ರಿಸರ್ಚ್ನಲ್ಲಿ ಕಾಣುವಂತಹ ಅತ್ಯಂತ ಸೊಗಸಾಗಿ ಕಂಡುಬರುವಂತಹ ಗಿಡ ಅಂತ ಹೇಳಿದ್ರೆ ಅದು ಮಾನ್ಸ್ಟರ ಅನ್ನುವಂತಹ ಸಸ್ಯ. ದೈತ್ಯ ಎಲೆಗಳು, ಗಾಢ ಹಸಿರು, ಒಳಾಂಗಣಕ್ಕೆ ಒಂದು ರೀತಿಯಲ್ಲಿ ಟ್ರಾಪಿಕಲ್ ಸ್ಟೇಟ್ಮೆಂಟ್ ಲುಕ್ನ ಕೊಡುತ್ತೆ ಮಾನ್ಸ್ಟೆರಾ ಡೆಲಿಶಿಯೋಸಾ. ಈ ಪ್ರಭೇದದ ಸಸ್ಯಕ್ಕೆ ಮೋಡಿ ಹೋಗದವರೇ ಇಲ್ಲ. ಇನ್ನೇನು ಮೋಡಿ ಹೋಗಾಯ್ತಲ್ಲ, ಹತ್ತಿರದ ನರ್ಸರಿಗೆ ಭೇಟಿ ಇಟ್ಟು ಈ ಸಸ್ಯದ ಬಗ್ಗೆ ಕೇಳಿದಾಗ ಅವರು ನಿಮ್ಮ ಕೈಯಲ್ಲಿ 6 ಇಂಚು ಪಟ್ಟಿಯಲ್ಲಿರುವಂತಹ ಎರಡನೆಯ ಗಿಡವನ್ನು ತಂದು ನಿಮ್ಮ ಮುಂದೆ ಇಡ್ತಾರೆ. ಹೆಸರಲ್ಲೇ ಮಾನ್ಸ್ಟೆರಾ ಅಂತ ಇರುವಂತಹ ಈ ಸಸ್ಯದ ಗಾತ್ರವನ್ನು ನೋಡಿ ನಿಮ್ಮ ಮುಖ ಬೆಚ್ಚಾಗೋದಂತೂ ಗ್ಯಾರಂಟಿ. ಮಾನ್ಸ್ಟರಾ ಅನ್ನುವಂತಹ ಹೆಸರನ್ನ ಕೇಳಿ ಆಕಾರದಲ್ಲಿ ರಾಕ್ಷಸನ ರೀತಿಯಲ್ಲಿರಬಹುದು ಅಂತ ಯೋಚನೆ ಮಾಡಿರುವಂತಹ ನೀವು ಈ ಗಿಡದ ಪುಟ್ಟ ಎಲೆಗಳನ್ನು ನೋಡಿ ಅರೆ ಇದೇನಾ ನನ್ನ ಕನಸಿನ ಗಿಡ ಅಂತ ಹೇಳಿ ಅಲ್ಲಿಂದ ಹೊರಡೋದಕ್ಕೆ ರೆಡಿ ಆಗ್ತೀರಾ. ಅಷ್ಟರಲ್ಲಿ ನರ್ಸರಿಯವರು ನಿಮ್ಮನ್ನ ಕರೀತಾರೆ, ಅರೆ ಬನ್ರಿ ಇಲ್ಲಿ, ಈ ಗಿಡ ಚಿಕ್ಕದಾಗಿರುವಾಗ ಹೀಗೆ ಇರೋದು, ದೊಡ್ಡದಾದ್ಮೇಲೆ ನೋಡಿ ಇದನ್ನ ಅಂತ ಧೈರ್ಯ ಮಾಡ್ತಾರೆ. ತದನಂತರ ನೀವು ಈ ಗಿಡವನ್ನು ತಂದು ಮನೆಯಲ್ಲಿ ಇಡ್ತೀರಿ. ಮನೆಯ ಸೊಬಗೆ ಬೇರೆ ಆಗೋಗುತ್ತೆ ಈ ಗಿಡವನ್ನು ತಂದು ಇಟ್ಟ ತಕ್ಷಣ. ಈ ಕೆಸುವಿನ ಗಡ್ಡೆಗಳ ಗಿಡ ಇದೆಯಲ್ಲ, ಅದೇ ಕುಟುಂಬಕ್ಕೆ ಸೇರಿರುವಂಥದ್ದು ಈ ಮಾನ್ಸ್ಟೆರಾ. ಈ ಮಾನ್ಸ್ಟೆರಾ ಮೂಲ ದಕ್ಷಿಣ ಅಮೆರಿಕಾದಲ್ಲಿ ಬೆಳೀತಿದ್ದಂತಹ ಗಿಡ. ಸಾಮಾನ್ಯವಾಗಿ ಬೀಜಗಳು ಭೂಮಿಯಿಂದ ಮೊಳಕೆಯೊಡೆದ ತಕ್ಷಣ ಬೆಳಕನ್ನ ಹಿಂಬಾಲಿಸಿ ಹೋಗುತ್ತೆ. ಆದರೆ ಈ ಮಾನ್ಸ್ಟೆರಾ ಗಿಡ ಒಂದು ರೀತಿಯಲ್ಲಿ ವಿಶೇಷ, ಇದು ಕತ್ತಲೆಯ ಹಿಂದೆ ಹೋಗುತ್ತೆ. ಕತ್ತಲೆ ಆವರಿಸಿದಂತಹ ಮರದ ಬುಡ ಇದಕ್ಕೆ ಹೇಳಿ ಮಾಡಿಸಿದಂತಹ ಸ್ಥಳ. ಮರದ ಬುಡ ಸಿಕ್ಕಿದ್ರೆ ಆ ಮರವನ್ನ ಅಪ್ಪಿಕೊಂಡು ಬಳ್ಳಿಯಂತೆ ಹಬ್ತಾ ಹೋಗುತ್ತೆ. ಕೆಲ ಕಾಲ ಪರಾವಲಂಬಿಯಾಗಿ ಮರದಿಂದಲೇ ತನ್ನ ಹಸಿವನ್ನ ತೆನೆಸಿಕೊಂಡು ಬೆಳೆಯುತ್ತೆ. ಮರದ ತುದಿಯ ಬೆಳಕು ಕಂಡಿದ್ದೇ ಕೊನೆಗೆ ತನ್ನ ಆಹಾರವನ್ನ ತಾನೇ ನಿಧಾನವಾಗಿ ತಯಾರಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನ ಈ ಗಿಡಗಳು ಮಾಡುತ್ತೆ.

0: ಈ ಮಾನ್ಸ್ಟರಗಳಲ್ಲಿ ಹತ್ತತ್ರ 50 ಬೇರೆ ಬೇರೆ ರೀತಿಯ ಪ್ರಭೇದಗಳಿದೆ. ಹೆಚ್ಚು ಮನೆ ಮಾತಾಗಿರುವಂತಹ ಮಾನ್ಸ್ಟರ್ ಅಂತ ಹೇಳಿದ್ರೆ ಅದು ಡೆಲಿಷಿಯೋಸಾ. ಈ ಗಿಡದಲ್ಲಿ ಎಲೆಗಳ ಮೇಲೆ ನೈಸರ್ಗಿಕವಾಗಿ ಉಂಟಾಗಿರುವಂತಹ ಸೀಳುಗಳಿರುತ್ತೆ. ಈ ಗಿಡ ಈ ಸೀಳುಗಳಿಗೆ ಫೇಮಸ್. ಮತ್ತೆ ಇದೇನು ಸುಮ್ಸುಮ್ಮನೆ ವಿಕಸಿತವಾಗಿರುವಂತಹ ಗುಣವಲ್ಲ. ದಟ್ಟ ಕಾಡಿನಲ್ಲಿ ಬೆಳಕು ಮೇಲಿನ ಎಲೆಗಳಷ್ಟೇ ಕೆಳಗಿನ ಎಲೆಗಳಿಗೂ ತಲುಪಬೇಕು ಅನ್ನೋದಕ್ಕೆ ಮೂಡಿರುವಂತಹ ತಂತ್ರಗಾರಿಕೆ. ಮತ್ತೆ ಈ ಎಲೆಗಳಿಗೆ ಯಾವುದೇ ರೀತಿಯ ಗಾಳಿ ಮಳೆಗಳನ್ನು ಗಟ್ಟಿಯಾಗಿ ಎದುರಿಸುವಂತಹ ಛಲವನ್ನು ಕೂಡ ಈ ಒಂದು ಸೀಳುಗಳು ಕೊಟ್ಟಿದೆ. ಈ ಮಾನ್ಸ್ಟರ್ ಬಳ್ಳಿಗಳು ಹೂ ಕಾಯಿಯನ್ನು ಕೂಡ ಬಿಡತ್ತೆ. ಇಡೀ ವರ್ಷ ಬೆಳೆದು ಪಕ್ವವಾಗುವಂತಹ ಹಣ್ಣನ್ನು ತಿನ್ನಬಹುದು ಕೂಡ. ಫ್ರೂಟ್ ಸ್ಯಾಲಡ್ ರುಚಿಯನ್ನು ಹೋಲುವಂತಹ ಈ ಹಣ್ಣು ಹೆಸರಿಗೆ ತಕ್ಕಂತೆ ಡೆಲಿಷಿಯಸ್ ಆಗಿರುತ್ತೆ ಅನ್ನೋದು ತಿಂದವರ ಅಭಿಪ್ರಾಯ. ಕಾಡಿನ ನೆರಳನ್ನು ನೆಚ್ಚಿ ಬೆಳೆಯುವಂತಹ ಗಿಡವಾಗಿದ್ದಕ್ಕೆ ಈ ಸಸ್ಯಗಳು ಒಳಾಂಗಣಕ್ಕೆ ಹೇಳಿ ಮಾಡಿಸಿದಂಥವು. ಮಣ್ಣು ಹಾಗೆ ನೀರು ಎರಡರಲ್ಲೂ ಬೇರ್ಬಿಡುವಂತಹ ಕಾರಣಕ್ಕೆ ಈ ಸಸ್ಯಗಳ ಅಭಿವೃದ್ಧಿ ಕೂಡ ಅತ್ಯಂತ ಸುಲಭ. ನೀರಿನ ಪೋಷಕಾಂಶ ನಿರ್ವಹಣೆಯೂ ಕೂಡ ಕಷ್ಟವಲ್ಲ. ಆರಂಭಿಕರು ಕೂಡ ಈ ಒಂದು ಸಸ್ಯವನ್ನ ಆರಾಮಾಗಿ ಬೆಳೆಸಬಹುದು. ಈ ಮಾನ್ಸ್ಟರಾ ಡಿಲಿಷಿಯೋಸಾ ಜೊತೆಗೆ ನಕ್ಷತ್ರ ಪುಂಜದ ವಿನ್ಯಾಸವನ್ನ ಹೋಲುವಂತಹ ಹಸಿರು ಬಿಳಿ ಮಿಶ್ರಿತ ಚುಕ್ಕೆ ಚುಕ್ಕೆ ಎಲೆಗಳನ್ನ ಹೊಂದಿರುವಂತಹ ಮಾನ್ಸ್ಟರಾ ಕಾನ್ಸ್ಟಲೇಷನ್ ಅನ್ನು ಕೂಡ ನೀವು ಇಷ್ಟಪಡಬಹುದು, ಬೆಳೆಸಬಹುದು. ಸದಾಕಾಲ ಚ್ಯೂ ಮಾಡ್ರಿ, ಕೇಳ್ತಾನೆ ರೀ ಕನ್ನಡ ಕಾಮನಬಿಲ್ಲು FM ರೇನ್ಬೋ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ.
1: Akashvani FM Rainbow 101.3 MHz Musically yours.
2: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
3: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
4: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
3: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ. ಸಮಯ ಆಗಿದೆ 6:39 ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ಜನರ ಬಳಿ ಸರ್ಕಾರ ಇರಬೇಕು ಎಂಬುದು ಮೊದಲ ಆದ್ಯತೆಯಾಗಿದ್ದು, ಕಚೇರಿಗೆ ಜನರನ್ನು ಅಲೆಸುವುದು ನಿಲ್ಲಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜನರ ಬಳಿಗೆ ಸರ್ಕಾರ ಇರಬೇಕು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಜನರ ಅಹವಾಲು ಪರಿಹರಿಸಲು ಪ್ರಜಾಸೇವಾ ಇಲಾಖೆ ಆರಂಭಿಸಲಾಗಿದ್ದು, ಈ ಇಲಾಖೆಗೆ ಒಬ್ಬ ಪ್ರತ್ಯೇಕ ಮಂತ್ರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಆಯ್ದ ತಾಲೂಕುಗಳಲ್ಲಿ ಪ್ರಜಾಸೇವಾ ಇಲಾಖೆಯಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆ ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದರು. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಶಿಕ್ಷಣ ದೊರೆಯಬೇಕು. ಈ ನಿಟ್ಟಿನಲ್ಲಿ ಕೆಪಿಎಸ್ ಶಾಲೆಗಳ ಮಾದರಿಯಂತೆ ಕನಿಷ್ಠ 2,000 ಸಿಎಸ್ಆರ್ ಶಾಲೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಇದಲ್ಲದೆ ಆಯಾ ಜಿಲ್ಲೆಯ ದೊಡ್ಡ ಶಿಕ್ಷಣ ಸಂಸ್ಥೆಗಳು 3 ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂತೆ ಕ್ರಮ ವಹಿಸಲಾಗುವುದು, ಎಲ್ಲರಿಗೂ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಒದಗಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಯುವ ಜನತೆಯ ಉದ್ಯೋಗಾವಕಾಶಗಳಿಗೆ ಹೊಸ ದಿಕ್ಕು ನೀಡುವ ಉದ್ದೇಶದಿಂದ ಯುವ ಉದ್ಯೋಗ ಸೇತು ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ ಮತದಾನ ಹಕ್ಕು ನೀಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಯಾವುದೇ ಪಕ್ಷದ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯದೆ ಎಲ್ಲ ಬಿಎಲ್ಒಗಳು ನಿಯಮಾನುಸಾರ ಮನೆ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನು ವಿತರಿಸಬೇಕು. ಮತದಾನದ ಹಕ್ಕು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಅಗತ್ಯ ಕ್ರಮ ವಹಿಸಬೇಕು ಎಂದು ನಾಗರಿಕರಿಗೆ ಸಲಹೆ ನೀಡಿದರು. ಯಾರೂ ಮತದಾನ ಹಕ್ಕುಗಳಿಂದ ವಂಚಿತರಾಗಬಾರದು ಎಂದು ಹೇಳಿದರು. ದೇಶದ ಸಮಗ್ರತೆ ಐಕ್ಯತೆ ಕಾಪಾಡಲು ಭಾರತ ಜೋಡೋ ಯುವಕ ಸಂಘ ಸ್ಥಾಪಿಸಿ ಪ್ರತಿ ಪಂಚಾಯಿತಿಗೆ 10 ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ರಾಜ್ಯದಲ್ಲಿ 10,000 ಯುವಕರ ಸಂಘಗಳನ್ನು ಸ್ಥಾಪಿಸಲಾಗುವುದು. ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ 1,000 ಕೋಟಿ ರೂಪಾಯಿ ಮೀಸಲಿಡಲಾಗುವುದು. ಪ್ರತಿ ಕ್ಷೇತ್ರದಲ್ಲಿ ಬಡವರಿಗೆ 5,000 ರಿಂದ 10,000 ನಿವೇಶನಗಳನ್ನು ನೀಡಲು ಕ್ರಮ ವಹಿಸಲಾಗುವುದು. ಪ್ರತಿ ತಾಲೂಕಿನಲ್ಲೂ ಕೈಗಾರಿಕಾ ಪಾರ್ಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಡವರ ಪರವಾಗಿದ್ದು ನಾಗರಿಕರು ಓಡಾಡಲು ಸುಗಮ ಮಾರ್ಗ ನಿರ್ಮಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪಾದಚಾರಿ ಮಾರ್ಗಗಳಲ್ಲಿ ಜನರು ಓಡಾಡಲು ಸುಗಮ ಮಾರ್ಗವಿರಬೇಕು. ಅದರಲ್ಲಿ ಯಾವುದೇ ರಾಜಿಯಿಲ್ಲ. ನಗರದಲ್ಲಿ ನಿನ್ನೆಯವರೆಗೆ 430 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ. ಇದನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್, ಗಾರ್ಡನ್ ಸೇರಿದಂತೆ ಪಾದಚಾರಿ ಮಾರ್ಗಗಳಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ಹಂತ ಹಂತವಾಗಿ ನಿವಾರಿಸಲಾಗುವುದು. ಸುಪ್ರೀಂಕೋರ್ಟ್ ಆದೇಶ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಇರುವ ಕಾಯ್ದೆ ಕಾನೂನು ಅನುಷ್ಠಾನ ಪಾಲಿಸಲು ಕ್ರಮ ವಹಿಸಲಾಗುವುದು ಎಂದರು. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಹೊಸ ಗುರುತಿನ ಚೀಟಿಗಳನ್ನು ತ್ವರಿತಗತಿಯಲ್ಲಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ

0: ವಿಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಯುತ್ತಿದ್ದು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ತುಮಕೂರು ತಾಲೂಕು ಪಂಚಾಯಿತಿ ವತಿಯಿಂದ ಇಂದು ಕೆಸರಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಮತದಾರರ ಜಾಗೃತಿ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಪರಮೇಶ್ವರ ಹೆಚ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೃತ ಹಾಗೂ ಸ್ಥಳಾಂತರಗೊಂಡ ಮತದಾರರ ಹೆಸರನ್ನು ತೆಗೆದುಹಾಕುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಜಾಥಾದಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಬೂತ್ ಮಟ್ಟದ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಳಕಿ, ನೈಜ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗದಂತೆ ಕ್ರಮ ವಹಿಸಲು ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮತದಾರರು ಸಹಕರಿಸಬೇಕು ಎಂದರು. ಈವರೆಗೆ 184,034 ಮತದಾರರ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಸುಭದ್ರ ಪ್ರಜಾಪ್ರಭುತ್ವದ ಬುನಾದಿಯಾಗಿರುವ ಮತದಾರರ ಪಟ್ಟಿಯನ್ನು ಸಂಪೂರ್ಣ ದೋಷರಹಿತವಾಗಿ ಸಿದ್ದಪಡಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ರೋಲ್ ವೀಕ್ಷಕರಾದ ತುಳಸಿ ಮದ್ದಿನೇನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆ ಕಾಪಾಡಲು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಕಾರಾತ್ಮಕವಾಗಿ ಸಹಕರಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಗಣತಿ ನಮೂನೆಗಳ ವಿತರಣೆ 98% ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಎಸ್ಐಆರ್ ಕುರಿತು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಜಾಗೃತಿ ಜಾಥಾ ನಡೆಸಿ ಭಕ್ತಾದಿಗಳು, ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿಕೃಷ್ಣ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯ ಮತ್ತು ಸೌಲಭ್ಯ ಕೇಂದ್ರ ತೆರೆಯಲಾಗಿದ್ದು ಮಾಹಿತಿ, ಅರ್ಜಿ ನಮೂನೆ, ಇತರ ಸೌಲಭ್ಯಕ್ಕೆ ಭೇಟಿ ನೀಡಬಹುದು ಎಂದು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಬೇರಿ ಸಮೀಪ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಳ್ಳಲಿರುವ ರೈಲ್ವೆ ಸೇತುವೆ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ಸಂಸದ ಪಿಸಿ ಗದ್ದಿಗೌಡರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಗಲಕೋಟೆ ಕುಡುಚಿ ರೈಲು ಮಾರ್ಗ ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸೇತುವೆ ನಿರ್ಮಾಣದ ವೇಳೆ ಪ್ರವಾಹದ ಪರಿಸ್ಥಿತಿ, ನೀರಿನ ಹರಿವು ಹಾಗೂ ರೈತರ ಜಮೀನುಗಳಿಗೆ ಯಾವುದೇ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದರು. ನಿಗದಿತ ಅವಧಿಯೊಳಗೆ ಯೋಜನೆ ಪೂರ್ಣಗೊಂಡರೆ ರೈಲು ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಜಿಲ್ಲೆಯ ಮೂಲಸೌಕರ್ಯ ಅಭಿವೃದ್ಧಿಗೂ ವೇಗ ಸಿಗಲಿದೆ ಎಂದು ಅವರು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ 9 cm, ಭಾಗಮಂಡಲ 8, ನಾಪಕ್ಲುವಿನಲ್ಲಿ 7, ಕಮ್ಮರಡಿ, ಕೊಟ್ಟಿಗೆಹಾರ, ಸೋಮವಾರಪೇಟೆಯಲ್ಲಿ ತಲಾ 6, ಗೇರುಸೊಪ್ಪ, ಕೊಪ್ಪ 5, ಬೆಳ್ತಂಗಡಿ, ಧರ್ಮಸ್ಥಳ, ಖಾನಾಪುರ, ಲೋಂಡಾ, ಶೃಂಗೇರಿ, ತಾಳಗುಪ್ಪದಲ್ಲಿ ತಲಾ 4 cm ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮಲೆನಾಡು ಮತ್ತು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ. ಮುಖ್ಯಮಂತ್ರಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 6:51. ಇದು ಕಾರ್ಯಕ್ರಮ ಸನ್ಸೆಟ್ ಸುರಭಿ. ಅದ್ಭುತವಾದ ಹಾಡುಗಳು ಈ ಹೊತ್ತು ನಿಮ್ಮ ಜೊತೆಯಾಗಿರುತ್ತೆ. ಕೇಳ್ತಾನೆ ರೀ, ಇದು ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗಿರೋದು ಅರ್ಚೆ ಪ್ರವೀಣ್ ಜೋಯಸ್. ಕಾರ್ಯಕ್ರಮ ಇದೀಗ ಶುರುವಾಗ್ತಾ ಇದೆ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಗಾಠಿಯ ಹಿಡಿದು ಅದ್ಭುತವಾದ ಈ ಹಾಡುಳಿದವರು ಕಂಡಂತೆ ಚಿತ್ರದಿಂದ ರಕ್ಷಿತ್ ಶೆಟ್ಟಿರವರ ಸಾಹಿತ್ಯ, ಆಚನೇಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ

ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯಾಗಿದೆ 7 ಗಂಟೆ. ಸಾಕ್ತಾ ಇದ್ದೀವಿ ಅದ್ಭುತವಾದ ಹಾಡುಗಳೊಂದಿಗೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಇದೀಗ ಮುಂದುವರಿಯುವಂತಹ ಸಮಯ ಮೂಡಿ ಬರಲಿದೆ. ಸುರಳಿಗಂರವರ ಧ್ವನಿಯಲ್ಲಿ ಎಲ್ಲಿ ಅಡಗಿತ್ತೋ ಈ ಹಾಡು.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಎತ್ತು ಬರ್ತೀನಿ. ಮೂಲಾಜೇ ಇಲ್ಲ.

ಬದುಕಿದಾಗ ಮಮತಾಜ್ಗೆ ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ, ಸತ್ ಮೇಲೆ ಶಾಜಾನ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನ್ ಶಾಜಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ ಪ್ರೀತಿ ಅವ್ರಿಗಿಂತೇನ್ ಕಮ್ಮಿ ಅಲ್ಲ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸೂಪರ್ ಡೂಪರ್ ಹಿಟ್ ಗೀತೆಗಳು ಮೂಡಿ ಬರ್ತಾ ಇದೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾ ರಾಣಿರವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಕಾರ್ಯಕ್ರಮದಲ್ಲಿ ಇದೀಗ ಮೂಡಿ ಬರ್ತಾ ಇದೆ ಅಭಯ್ ಜೋಧ್ಪುರ್ ಅವರ ಧ್ವನಿಯಲ್ಲಿ ಈ ಸಂಜೆ ಕೆ ಜಾರುತ್ತಿದೆ.

0: ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಅದ್ಭುತವಾದ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ ಈ ಹೊತ್ತಿನ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಈಗ ಕೇಳೋಣ ವಾಣಿ ಹರಿಕೃಷ್ಣ ಹಾಗೆ ಸಂತೋಷ್ ವೆಂಕಿರವರ ಧ್ವನಿಯಲ್ಲಿ ರಟ್ಟಿಪಟ್ಟ ರಾಟೆ ಚಿತ್ರದ ಈ ಗೀತೆ.
1: ರಟ್ಟಿಪುಟ್ಟ ರಟ್ಟಿಪುಟ್ಟ ರಾಟೆ, ರಟ್ಟಿಪುಟ್ಟ ರಟ್ಟಿಪುಟ್ಟ ರಾಟೆ, ರಟ್ಟಿಪುಟ್ಟ ರಟ್ಟಿಪುಟ್ಟ ರಾಟೆ, ರಟ್ಟಿಪುಟ್ಟ ರಟ್ಟಿಪುಟ್ಟ ರಾಟೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನವಿಲು ಎಫ್ಎಂ ರೇನ್ಬೋ. ಸಮಯ ಆಗಿದೆ 7:34:30. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮೆಲ್ಲರಿಗಾಗಿ ಮೂಡಿಬರಲಿದೆ ವಿಶೇಷ ಕಾರ್ಯಕ್ರಮ ಒಲವಿನ ಅಲಪ. ಟ್ಯೂನ್ ಮಾಡಿರಿ, ಕೇಳ್ತಾನೇರಿ. ಇದು ಎಫ್ಎಂ ರೇನ್ಬೋ.

ಹಾಯ್ ಹಲೋ ನಮಸ್ಕಾರ, ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಒಲವಿನ ಆಲಾಪದಲ್ಲಿ ಇವತ್ತು ಪ್ರೀತಿ ಮಾತುಕತೆ ಆರ್ ಜೆ ಅಕ್ಷಯ್ ಜೊತೆ. ಸ್ನೇಹಿತರೆ, ಜಗತ್ತಿನ ಯಾವುದೇ ಮೂಲೆಗೆ ನಾವು ಹೋದ್ರೂ ಕೂಡ, ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಕೂಡ, ರಾತ್ರಿ ಕಣ್ಣು ಮುಚ್ಚಿದಾಗ ನೆನಪಾಗೋದು ನಮ್ಮ ಹುಟ್ಟೂರು ಮಾತ್ರ. ಆ ಮಣ್ಣಿನ ವಾಸನೆ, ಆ ಹಳ್ಳಿಯ ಹಸಿರು, ಗೆಳೆಯರ ಹರಟೆ, ಅಬ್ಬಬ್ಬಬ್ಬಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ, ನಮ್ಮ ಒಲವಿನ ಆಲಾಪದಲ್ಲಿ ಹುಟ್ಟೂರಿನ ಪ್ರೀತಿ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ. ಎಸ್, ನಿಮಗೂ ಕೂಡ ಈ ಹಳೆ ನೆನಪುಗಳು ಈಗಾಗಲೇ ಬರೋಕೆ ಪ್ರಾರಂಭ ಆಗಿರುತ್ತೆ. ಇವತ್ತಿನ ಈ ಒಂದು ಗಂಟೆಲಿ ನಾನು ನಿಮ್ಮನ್ನ ನಿಮ್ಮ ಹುಟ್ಟೂರಿಗೆ ಕರ್ಕೊಂಡು ಹೋಗ್ತಾ ಇದ್ರಿ. ಸ್ನೇಹಿತರೆ, ಪ್ರಕೃತಿ ಸೌಂದರ್ಯ ಅಂತ ಹೇಳಿದ್ರೆ ಅದು ಕೇವಲ ಹಳ್ಳಿಗಳಲ್ಲಿ ಮಾತ್ರ ಕಾಣೋಕ್ ಸಿಗುತ್ತೆ. ಸಿಟಿಯ ಈ ಧೂಳು, ಟ್ರಾಫಿಕ್ ಮಧ್ಯೆ ಕಳೆದು ಹೋಗಿರೋ ನಮ್ಗೆ ಯಾವಾಗಪ್ಪ ಊರಿಗೆ ಹೋಗ್ತೀವಿ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮಾತುಕತೆ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಎರಡು ಹಾಡುಗಳು ನಿಮ್ಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್.

ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7 ಗಂಟೆ 5 ನಿಮಿಷಕ್ಕೆ.

ಮತ್ತು ಪ್ರೀತಿ ಮಾತುಕತೆ ಆರ್ ಜೆ ಅಕ್ಷಯ್ ಜೊತೆ. ಸ್ನೇಹಿತರೆ, ಜಗತ್ತಿನ ಯಾವುದೇ ಮೂಲೆಗೆ ನಾವು ಹೋದ್ರೂ ಕೂಡ, ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರೂ ಕೂಡ, ರಾತ್ರಿ ಕಣ್ಣು ಮುಚ್ಚಿದಾಗ ನೆನಪಾಗೋದು ನಮ್ಮ ಹುಟ್ಟೂರು ಮಾತ್ರ. ಆ ಮಣ್ಣಿನ ವಾಸನೆ, ಆ ಹಳ್ಳಿಯ ಹಸಿರು, ಗೆಳೆಯರ ಹರಟೆ, ಅಬ್ಬಬ್ಬಬ್ಬಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ, ನಮ್ಮ ಒಲವಿನ ಆಲಾಪದಲ್ಲಿ, ಹುಟ್ಟೂರಿನ ಪ್ರೀತಿ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ. ಎಸ್, ನಿಮಗೂ ಕೂಡ ಈ ಹಳೆ ನೆನಪುಗಳು ಈಗಾಗಲೇ ಬರೋಕೆ ಪ್ರಾರಂಭ ಆಗಿರುತ್ತೆ. ಇವತ್ತಿನ ಈ ಒಂದು ಗಂಟೆಲಿ ನಾನು ನಿಮ್ಮನ್ನ ನಿಮ್ಮ ಹುಟ್ಟೂರಿಗೆ ಕರ್ಕೊಂಡು ಹೋಗ್ತಾ ಇದ್ರಿ. ಸ್ನೇಹಿತರೆ, ಪ್ರಕೃತಿ ಸೌಂದರ್ಯ ಅಂತ ಹೇಳಿದ್ರೆ ಅದು ಕೇವಲ ಹಳ್ಳಿಗಳಲ್ಲಿ ಮಾತ್ರ ಕಾಣೋಕ್ ಸಿಗುತ್ತೆ. ಸಿಟಿಯ ಈ ಧೂಳು, ಟ್ರಾಫಿಕ್ ಮಧ್ಯೆ ಕಳೆದು ಹೋಗಿರೋ ನಮ್ಗೆ ಯಾವಾಗಪ್ಪ ಊರಿಗೆ ಹೋಗ್ತೀವಿ ಅಂತ ವೇಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮಾತುಕತೆ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಎರಡು ಹಾಡುಗಳು ನಿಮ್ಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ನಾನು ಮಾತಾಡ್ತಾ ಇದ್ದೆ ಬಾಲ್ಯದ ನೆನಪುಗಳ ಬಗ್ಗೆ, ಹುಟ್ಟೂರಿನ ಬಗ್ಗೆ. ಹುಟ್ಟೂರು ಅಂದ ತಕ್ಷಣ ನಿಮಗೆ ಹಳೆ ಬಾಲ್ಯದ ನೆನಪು ನೆನಪಾಗಿರುತ್ತೆ, ಒಂದು ಸಣ್ಣದಾಗಿ ನಗು ಮೂಡಿರುತ್ತೆ, ಎಲ್ಲ ಹಳೆ ನೆನಪುಗಳು ತಾನಾಗೆ ಒಂದರ ಮೇಲೆ ಒಂದು ಅಂತ ಬರ್ತಾ ಇರುತ್ತೆ. ಇನ್ನು ಬಾಲ್ಯ ಅಂದ ತಕ್ಷಣ ನಮ್ಗೆ ನೆನಪು ಬರೋದು ಸಂತೆ. ಸಂತೆ ಅಂದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ? ಹಳ್ಳಿಯಲ್ಲಿ ಸಂತೆ ಅಂದ್ರೆ ಸಿಕ್ಕಾಪಡೆ ಫೇಮಸ್ಸು. ವಾರಕ್ಕೆ ಒಂದ್ಸಲ ಬರ್ತಾ ಇದ್ದಂತ ಸಂತೆ ಒಂದ್ ರೀತಿ ನಮ್ಗೆ ಹಬ್ಬ ಅಂತಾನೆ ಹೇಳ್ಬೋದು. ಬಣ್ಣ ಬಣ್ಣದ ಪೀಪಿ ಸಿಗ್ತಾ ಇತ್ತು, ಜಲೇಬಿ ಸಿಗ್ತಾ ಇತ್ತು, ಕಡಲೆಪುರಿ ಸಿಗ್ತಾ ಇತ್ತು. ಸಂತೆ ಹೋಗಿ ಮನೆ ದಿನಸಿ ಎಲ್ಲ ತಗೊಂಡ ಮೇಲೆ ಅಮ್ಮ ಮಿಠಾಯಿ ಕೊಡಿಸ್ತಾರೆ ಅಂತ ಹೇಳಿ ಕಾಯ್ಕೊಂಡು ಕೂತ್ಕೊಳ್ತಾ ಇದ್ವಿ. ಇವತ್ತಿನ ಎ ಸಿ

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವು ನಿಮ್ಮ ಊರಿಗೆ ಹೋಗಿದ್ವಿ. ಹೌದು, ಹುಟ್ಟೂರಿನ ಬಗ್ಗೆ ಮಾತಾಡ್ತಾ ಇದ್ವಿ, ಹುಟ್ಟೂರಿನ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ವಿ. ಯಾರಿಗಿರಲ್ಲ ಹೇಳಿ ಹುಟ್ಟೂರು ಅಂದ್ರೆ ಪ್ರೀತಿ. ಬೆಂಗಳೂರಲ್ಲಿ ಅಥವಾ ಇನ್ನೊಂದು ಯಾವುದೋ ಊರಲ್ಲಿ ಕಷ್ಟಪಟ್ಟು ಕೆಲಸಕ್ಕಿದ್ದು ರಜೆ ಸಿಕ್ತು ಅಂತ ಹೇಳಿದ್ರೆ ಬೇಗ ಬಸ್ ಟ್ರೈನು ಬುಕ್ ಮಾಡಿಕೊಂಡು ಊರ್ ಕಡೆಗೆ ಓಡ್ ಹೋಗ್ಬಿಡ್ತೀವಿ. ಯಾಕೆ ಅಂದ್ರೆ ಅಷ್ಟು ಸೆಳೆತಾ ಇರುತ್ತೆ ಹುಟ್ಟೂರು ಅಂತ ಹೇಳಿದ್ರೆ. ಇನ್ನು ಹಳ್ಳಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರು ಮನೆ ಗೊತ್ತಿರುತ್ತೆ. ಸೊ ಎಲ್ರಿಗೂ ಎಲ್ರು ಪರಿಚಯ ಇರ್ತಾರೆ, ಎಲ್ರ ಬಗ್ಗೆನೂ ಕೂಡ ಗೊತ್ತಿರುತ್ತೆ. ನೀವೇನಾದ್ರೂ ಯಾವ್ದಾದ್ರು ಒಂದು ಹಳ್ಳಿಗೆ ಹೋದ್ರೆ ಫಸ್ಟ್ ಕೇಳ್ತಾರೆ, ಯಾರಪ್ಪ ನೀನು, ಯಾರ ಮನೆಗೆ ಬಂದೆ ಅಂತ ವಿಚಾರಿಸ್ತಾರೆ. ಹಾಗೆ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರೇ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ. ಆದ್ರೆ ಸಿಟಿ ಹಾಗಿಲ್ಲ ಕಣ್ರಿ, ನಿಮ್ ಮನೆ ಪಕ್ಕದಲ್ಲಿರೋರಿಗೆ ಗೊತ್ತಿರಲ್ಲ. ಎಷ್ಟೋ ಸಲ ಅಪಾರ್ಟ್ಮೆಂಟ್ ಅಲ್ಲಿ ಪಕ್ಕದಲ್ಲಿರುವಂತಹ ಫ್ಲಾಟ್ ಅಲ್ಲಿರೋರೇ ಯಾರು ಅನ್ನೋದು ಗೊತ್ತಿರೋದಿಲ್ಲ. ಅದು ಸಿಟಿ ಜೀವನ, ಆದ್ರೆ ಹಳ್ಳಿ ಜೀವನ ಆಗಿರೋದಿಲ್ಲ. ಎಲ್ರಿಗೂ ಕೂಡ ನೀವು ಗೊತ್ತಿರುತ್ತೆ, ನೀವು ಎಲ್ಲಿ ಕೆಲಸ ಮಾಡ್ತೀರಾ ಗೊತ್ತಿರುತ್ತೆ, ನಿಮ್ಮ ಇಡೀ ಫ್ಯಾಮಿಲಿ ಇಡೀ ಹಳ್ಳಿಗೆ ಗೊತ್ತಿರುತ್ತೆ. ಇನ್ನು ಆ ಹಳೆ ಗೆಳೆಯರ ಜೊತೆ ಸೈಕಲ್ ಸವಾರಿ ಕೆರೆಯಲ್ಲಿ ಈಜಾಡಿದ್ದು ನೆನಪಾದ್ರೆ ಈ ಕೆಲಸನೆಲ್ಲ ಇಲ್ಲಿಗೆ ಬಿಟ್ಬಿಟ್ಟು ಓಡ್ ಊರಿಗೆ ಹೋಗ್ಬಿಡೋಣ ಅನ್ಸುತ್ತೆ ಅಲ್ವಾ. ಸದ್ಯಕ್ಕೆ ನಾವು ಕೂಡ ಒಂದ್ ಸಣ್ಣದಾಗಿ ಬ್ರೇಕ್ ತಗೋಣ. ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು. ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವು ಮಾತಾಡ್ತಾ ಇದ್ವಿ ಹುಟ್ಟೂರಿನ ಪ್ರೀತಿ ಬಗ್ಗೆ. ಇನ್ನು ಹಬ್ಬಗಳ ವಿಚಾರಕ್ಕೆ ಬಂದ್ರೆ ಹುಟ್ಟೂರಲ್ಲಿ ಅಥವಾ ಹಳ್ಳಿಯಲ್ಲಿ ಹೆಂಗಪ್ಪ ಹಬ್ಬನ ಆಚರಿಸ್ತಾರೆ ಅಥವಾ ಸಿಟಿಲಿ ಹೆಂಗ ಹಬ್ಬ ಆಚರಿಸ್ತಾರೆ ಅನ್ನೋದು ನೀವು ಆಲ್ರೆಡಿ ನೋಡಿರ್ತೀರಾ. ಇನ್ನು ಯುಗಾದಿ ಇರಲಿ, ಸಂಕ್ರಾಂತಿ ಇರಲಿ, ಅಥವಾ ದೇವಸ್ಥಾನ ಜಾತ್ರೆನೆ ಇರಲಿ, ಊರಲ್ಲಿ ಹಬ್ಬ ಅಂದ್ರೆ ಊರಿಗೂರೇ ಒಂದು ದೊಡ್ಡ ಮನೆ ತರ ಆಗ್ಬಿಡುತ್ತೆ. ಎಲ್ಲರೂ ಕೂಡ ಒಂಥರ ಫ್ಯಾಮಿಲಿ ತರ ಆಚರಣೆ ಮಾಡ್ತಾರೆ. ಊರಿಂದ ಊರಿಗೆ ಬರೋ ನೆಂಟರಿಗೋಸ್ಕರ ಕಾಯೋ ಸಂಭ್ರಮ ಇದೆಯಲ್ಲ, ಅದು ಕೋಟಿ ಕೊಟ್ಟರು ಸಿಗಲ್ಲ ಕಣ್ರಿ. ಇನ್ನು ಜಾತ್ರೆ ತೇರಿಳಿಬೇಕಾದ್ರೆ ಎಲ್ಲರೂ ಒಂದಾಗಿ ಕೂಗುವಂತಹ ಜಯಘೋಷ ಇದೆಯಲ್ಲ, ಆ ಕಲ್ಚರ್ನ ನಾವೆಲ್ಲೂ ಕೂಡ ನೋಡೋಕೆ ಸಿಗೋದೇ ಇಲ್ಲ.

ಇನ್ನು ಅಮ್ಮ ಮಣ್ಣಿನ ಒಲೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡುವಂತಹ ಆ ಅಡುಗೆ ಇದೆಯಲ್ಲ, ಇವತ್ತು ನೀವು ಎಷ್ಟೇ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ, ಯಾವ ಫೈವ್ ಸ್ಟಾರ್ ಹೋಟೆಲಲ್ಲಿ ಹೋದ್ರೂ ಕೂಡ, ಯಾವ ಮಾಸ್ಟರ್ ಚೆಫ್ ಮಾಡಿದ್ರು ಕೂಡ ಆ ಟೇಸ್ಟ್ ಅಂತೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಕಡೆಯಲ್ಲಿ ಒಂದೊಂದು ಟೇಸ್ಟ್ ಇರುತ್ತೆ. ಉತ್ತರ ಕರ್ನಾಟಕ ಹೋದ್ರೆ ಜೋಳದ ರೊಟ್ಟಿ ಟೇಸ್ಟ್ ಸಿಕ್ಕಿದ್ರೆ, ಕರಾವಳಿಗೆ ಹೋದ್ರೆ ಮೀನು ಊಟ ಸಿಗ್ತದೆ.

ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವಿವತ್ತು ಮಾತಾಡ್ತಾ ಇದ್ದೀವಿ ನಮ್ಮ ಹಳ್ಳಿಯ ಪ್ರೀತಿ ಬಗ್ಗೆ, ಅಥವಾ ನೇಟಿವ್ ಪ್ರೀತಿ ಬಗ್ಗೆ, ನಮ್ಮ ಊರಿನ ಪ್ರೀತಿ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ದೀವಿ. ಎಷ್ಟೋ ಸಲ ನಾವು ನಮ್ಮ ಬದುಕಿನ ಹುಡುಕಾಟದಲ್ಲಿ ಉದ್ಯೋಗಕ್ಕೋಸ್ಕರ, ಶಿಕ್ಷಣಕ್ಕೋಸ್ಕರ ಊರನ್ನ ಬಿಟ್ಟು ನಗರಗಳಿಗೆ ಬಂದು ಅಥವಾ ಇನ್ನೊಂದು ಯಾವುದೋ ದೇಶಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತೀವಿ. ಆರಂಭದಲ್ಲಿ ಏನೋ ಹೊಸ ಜಗತ್ತು, ಹೊಸ ಊರು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಒಂದು ಸಿಟಿಗೆ ಬಂದಿರ್ತೀವಿ, ಹೊಸ ಲೈಫ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಇಲ್ಲಿನ ಬಸ್ಗಳು ಆಗಿರ್ಬೋದು, ಇಲ್ಲಿನ ಕಲ್ಚರ್ ಆಗಿರ್ಬೋದು, ಇಲ್ಲಿನ ಜನ ಆಗಿರ್ಬೋದು, ಇನಿಷಿಯಲಿ ಸಿಕ್ಕಾಪಟ್ಟೆ ಖುಷಿ ಅನ್ಸ್ಬಿಡುತ್ತೆ. ಯಾವುದೋ ಒಂದು ಹೊಸ ಲೋಕಕ್ಕೆ ಬಂದಿದ್ದೀವಿ ಅನ್ಸುತ್ತೆ. ಆದರೆ ಹೋಗ್ತಾ ಹೋಗ್ತಾ ನಾವು ಏನೇನೋ ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಕೊನೆ ಕೊನೆಗೆ ಹೆಂಗ ಅನ್ಸ್ಬಿಡುತ್ತಪ್ಪ ಅಂತ ಹೇಳಿದ್ರೆ, ವೀಕೆಂಡ್ ಬಂದ್ರೆ ಸಾಕು, ಹೆಂಗಾದ್ರೆ ಇಲ್ಲಿಂದ ಓಡ್ಬಿಡೋಣ ಊರ್ ಕಡೆಗೆ ಅನ್ಸ್ಬಿಡುತ್ತೆ. ಬೆಳಗ್ಗೆ ಇದ್ರೆ ಟ್ರಾಫಿಕ್ಕು, ಸಂಜೆ ಆದ್ರೆ ಟ್ರಾಫಿಕ್ಕು, ಮಧ್ಯಾಹ್ನನೂ ಟ್ರಾಫಿಕ್ಕು. ಈ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಕೆಲಸ ಮಾಡಿಕೊಂಡು ಜೀವನ ಕಳಿತಿರುವಂತಹ ನಾವು ಒಂದ್ ರೀತಿ ಮಷಿನ್ಸ್ ತರ ಆಗಿದ್ವಿ. ಆದ್ರೆ ಒಂದು ಕಾಲ ಇತ್ತು, ನಾವು ಊರಲ್ಲಿದ್ವಿ, ಬೆಳಗ್ಗೆ ಎದ್ದು ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಸ್ಕೂಲ್ಗೆ ಹೋಗಿ ಹಾಗೆ ಮಾತಾಡ್ಕೊಂಡು ಹರಟೆ ಹೊಡಿತಾ ಇದ್ದಂತಹ ಕಾಲಗಳೇ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದಲ್ವಾ. ಎನಿವೇಸ್, ಹಳೆ ಟೈಮ್ ಅಂತೂ ಸಿಗಲ್ಲ, ಆದ್ರೆ ಹಳೆ ನೆನಪನ್ನ ಮೆಲುಕಂತೂ ಹಾಕಬಹುದು. ನಾವು ನಿಮ್ ಜೊತೆ ಮೆಲುಕು ಹಾಕ್ತೀವಿ, ನೀವು ನಮ್ ಜೊತೆ ನೆನಪುಗಳನ್ನ ಮೆಲುಕು ಹಾಕಿ ಒಲವಿನ ಆಲಾಪದಲ್ಲಿ ಕೇಳ್ತಾನೇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವು ಮತ್ತೆ ಹಳೆ ನೆನಪುಗಳ ಕಡೆ ಸಾಕ್ತಾ ಇದೀವಿ. ಇನ್ನು ಹಳ್ಳಿ ವಾತಾವರಣ ಅಥವಾ ಊರಿನ ವಾತಾವರಣದಲ್ಲಿ ಒಂದು ಟೀ ಅಂಗಡಿ ಇರುತ್ತೆ ರೀ. ನಿಮ್ಮೆಲ್ಲರ ಊರಲ್ಲೂ ಕೂಡ ಒಂದು ಟೀ ಅಂಗಡಿ ಇರುತ್ತೆ, ನೀವು ನೋಡಿರ್ತೀರಾ. ಯಾವುದೋ ಕಾಸ್ಟ್ಲಿ ಬ್ರ್ಯಾಂಡ್ ಟೀ ಕಾಫಿ ಕುಡಿದ್ರು ಕೂಡ ಸಿಗದೇ ಇರುವಂತ ಮಜಾ ಆ ಒಂದು ಪುಟ್ಟ ಗೂಡಂಗಡಿಲಿ ಸಿಗುತ್ತೆ. ಏನು ಹಾಕದೆ ಅಥವಾ ಏನು ಆಂಬಿಯನ್ಸ್ ಇಲ್ಲದೆ ಇದ್ರು ಕೂಡ ಅಲ್ಲಿರುವಂತಹ ಪ್ರೀತಿ ಇದೆಯಲ್ಲ, ಅದ ಎಲ್ಲೂ ಕೂಡ ಸಿಗೋಕ್ ಸಾಧ್ಯನೇ ಇಲ್ಲ. ಟೀ ಅಂಗಡಿ ಬರೀ ಟೀ ಅಂಗಡಿನ ಖಂಡಿತ ಅಲ್ಲ, ರಾಜ್ಯ ದೇಶ ವಿದೇಶ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡುವಂತ ಒಂದು ಮಾಹಿತಿ ಕಟ್ಟೆ ಆಗಿರುತ್ತೆ. ನಿಮ್ಗೆ ಯಾವ ಇನ್ಫಾರ್ಮೇಶನ್ ಬೇಕು ಹಳ್ಳಿ ಕಟ್ಟೆಯಲ್ಲಿ ಖಂಡಿತವಾಗಿ ಎಲ್ಲದು ಕೂಡ ಸಿಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಅಂಗಡಿಗಳು, ಹಳ್ಳಿ ಕಟ್ಟೆಗಳು. ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದೆ ಗೊತ್ತಾಗಿಲ್ಲ. ಹಳೆ ಕಾಲಕ್ಕಂತೂ ನಾವು ವಾಪಸ್ ಹೋಗಕ್ಕಾಗಲ್ಲ, ಆದ್ರೆ ನೆನಪುಗಳನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಾ ಇರ್ಬೋದು, ಮರು ಕಳಿಸ್ತಾ ಇರ್ಬೋದು, ಹಾಗೆ ಊರ್ ಕಡೆ ಹೋಗಿ ಒಂದ್ಸಲ ಬರ್ತಾ ಇರ್ಬೋದು, ಆ ವಾತಾವರಣನ ಮತ್ತೆ ನಾವು ಸವಿತಾ ಇರಬಹುದು. ಏನಂತೀರಾ? ಎಸ್, ನಿಮಗೆ ಹೇಗನ್ನಿಸ್ತು ಇವತ್ತಿನ ಒಲವಿನ ಆಲಾಪ? ಒಲವಿನ ಆಲಾಪದಲ್ಲಿ ನಾವು ಇವತ್ತು ಮಾತಾಡ್ತೀವಿ ಊರಿನ ಪ್ರೀತಿ ಬಗ್ಗೆ, ಹುಟ್ಟೂರಿನ ಪ್ರೀತಿ ಬಗ್ಗೆ. ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಒಲವಿನ ಆಲಾಪದಲ್ಲಿ ಇಷ್ಟು ಹೊತ್ತು ನಿಮ್ ಜೊತೆ ಆಗಿದ್ದೆ ನಾನು, ನಿಮ್ಮ ರೇಡಿಯೋ ಗಳಿಯ ಆರ್ಜೆ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM Rainbow 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 9:16. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಸುಕೂನ್ ಕೇಪಲ್. ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂತಹ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಅದರಲ್ಲೂ ಇವತ್ತು ಅತ್ಯಂತ ವಿಶೇಷ, ಇವತ್ತಿನ ಸ್ಪೆಷಲ್ ಏನಂದರೆ ಭಾರತ ಚಿತ್ರರಂಗಕ್ಕೆ ಒಂದು ವಿಶೇಷ ಆಯಾಮವನ್ನು

ಆಗಿದ್ದಂತಹ ಒಂದು ರೀತಿಯಲ್ಲಿ ಭಾರತದ ಮೊಟ್ಟ ಮೊದಲನೇ ಸೂಪರ್ ಸ್ಟಾರ್ ಅಂತ ಕರೆಸ್ಕೊಳ್ಳುವಂತಹ ಗುರುದತ್ ಅವರ ಜನ್ಮದಿನ. ಅದರ ಜೊತೆಯಾಗಿ 70-80 ದಶಕದಲ್ಲಿ ವಿಶೇಷವಾದ ಚಿತ್ರಗಳನ್ನು ನೀಡಿದಂತಹ ಸಂಜೀವ್ ಕುಮಾರ್ ಅವರದ್ದು ಕೂಡ ಇವತ್ತು ಜನ್ಮದಿನ. ಅವರಿಬ್ಬರ ಜನ್ಮದಿನವನ್ನು ಈ ದಿನ ಸಂಭ್ರಮಿಸುವಂತಹ ಸಮಯ. ಅವರ ಚಿತ್ರದ ಗೀತೆಗಳು ಈ ಹೊತ್ತು ನಿಮ್ಮೆಲ್ಲರಿಗಾಗಿ ಮೂಡಿಬರಲಿದೆ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ. ಇದೀಗ ಶುರು ಮಾಡೋಣ ಈ ಹೊತ್ತಿನ ಕಾರ್ಯಕ್ರಮನ. CID ಚಿತ್ರದಿಂದ ಅಕೋಹಿ ಅಕೋಮೆ ಇಶಾರಾ ಹೋಗಿ ಮೊಹಮ್ಮದ್ ರಫಿ, ಗೀತಾ ದಾತ್ರವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗಾಗಿ ಉಪನಯ್ಯರವರ ಸಂಗೀತ ಸಂಯೋಜನೆ. ಇದು ಕನ್ನಡ ಕಾಮನಬಿಲ್ಲು.

ಅದ್ಭುತವಾದ ಪ್ಯಾಸ ಚಿತ್ರದ ಗೀತೆ, ಗುರುದತ್ ಗೀತಾ ದತ್ ರವರು ಹಾಡಿದಂಥ ಗೀತೆ, ಮೊಹಮ್ಮದ್ ರಫೀರವರ ಧ್ವನಿಯು ಕೂಡ ಜೊತೆಯಾಗಿತ್ತು. ಗುರುದತ್ ರವರ ಈ ಜನ್ಮದಿನದಂದು ಅದ್ಭುತವಾದ ಗೀತೆಗಳನ್ನು ಕೇಳ್ತಾ ಇದ್ವಿ. ಇನ್ನೀಗ ಒಂದಿಷ್ಟು ಸಂಜೀವ್ ಕುಮಾರ್ ರವರ ಅದ್ಭುತ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ನೀವು ಕೇಳ್ತಾ ಇರೋದು ಸುಕೂನ್ ಕೇಪಲ್.

ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಅದ್ಭುತವಾದ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಅದರಲ್ಲೂ ಇವತ್ತಿನ ವಿಶೇಷದಲ್ಲಿ ನಾವಿದ್ದೀವಿ. ಏನಿವತ್ತಿನ ವಿಶೇಷ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಗುರುದತ್ ಹಾಗೆ ಸಂಜೀವ್ ಕುಮಾರ್ ಅವರು ಅಭಿನಯಿಸಿದಂತಹ, ಗುರುದತ್ರವರು ನಿರ್ದೇಶಿಸಿದಂತಹ ಚಿತ್ರಗಳ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಇನ್ನಷ್ಟು ಅದ್ಭುತವಾದ ಹಾಡುಗಳು ಇದೀಗ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರುತ್ತೆ. ಕಲಬುರಗಿಯಿಂದ ಧರ್ಮಣ್ಣನಿಂದ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಂದ್ರಶೇಖರ್ ಅವರಿಂದ ಸಂದೇಶ, ಎನ್ ಜಿ ಬಸವರಾಜ್ರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಂದ್ರಶೇಖರ್ ನಾಯಕರವರಿಂದ ಸಂದೇಶ, ಅದ್ಭುತವಾದ ಹಾಡುಗಳು ಅಂತಾರೆ ಕಿಶನ್ ರೋಷನ್ ಅವರು. ಧನ್ಯವಾದಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಇದೀಗ ಮುಂದುವರಿಯೋಣ. ಮೊಹಮ್ಮದ್ ರಫೀರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಎಂದು ಮರೆಯಲಾಗದಂತಹ ಮತ್ತೊಂದು ಗೀತೆ, ಚೌಧಿ ಕಾ ಚಾಂದ್ ಚಿತ್ರದಿಂದ, ಚೌಧವಿ ಕಾ ಚಾಂದ್ ಹೋ.

ಇದು ಕನ್ನಡ ಕಾಮನಬಿಲ್ಲು FM ರೇನ್ಬೋ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಸಂಜೀವ್ ಕುಮಾರ್ ಅವರ ಇನ್ನೆರಡು ಗೀತೆಗಳೊಂದಿಗೆ ಈ ಹೊತ್ತಿನ ಈ ಪಯಣವನ್ನು ಕೊನೆ ಮಾಡೋಣ. ಟ್ಯೂನ್ ಮಾಡೇರಿ, ಕೇಳ್ತಾನೇರಿ ಕನ್ನಡ ಕಾಮನಬಿಲ್ಲು FM ರೇನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನವಿಲ್ಲು ಎಫ್ಎಂ ರೇನ್ಬೋ, ಕನಸಿನ ಮಾಯಾಲೋಕಕ್ಕೆ ಹಾರುವಂತಹ ಸಮಯ. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕನಸಿನಲ್ಲಿ ತಿಲಾಡೋಣ. ಇದೀಗ ಮೂಡಿ ಬರ್ತಾ ಇದೆ ಕುಶಲವೇ ಕ್ಷೇಮವೇ ಚಿತ್ರದ ಶೀರ್ಷಿಕೆ ಗೀತೆ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. 10:11 ಅದ್ಭುತವಾದ ಕನಸಿನ ಲೋಕದಲ್ಲಿ ಸಾಕ್ತಾ ಇದ್ದೀವಿ. ಢವ ಢವ ಹಾಡು ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ವಸಂತ ಕಾವ್ಯ ಚಿತ್ರದ ಈ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರನಟರು ಧ್ವನಿಯಾಗಿದ್ದರು. ಎಸ್ ನಾರಾಯಣರವರ ಸಾಹಿತ್ಯದಂತಹ ಗೀತೆ, ರಾಜೇಶ್ ರಾಮನಾಥ್ರವರ ಸಂಗೀತ ಸಂಯೋಜನೆಯ ಗೀತೆ ಇದಾಗಿತ್ತು. ಇನ್ನೀಗ

ಬರ್ತಾ ಇದೆ ಪಂಚರಂಗಿ ಹಿಂಗಿಣಿಯೇ ಹಾಡು, ಸಿಂಧೂರ ತಿಲಕ ಚಿತ್ರದಿಂದ, ಮತ್ತೊಮ್ಮೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರ ಧ್ವನಿಯಲ್ಲಿ, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ ಇರುವಂತಹ ಗೀತೆ ಇದು, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಇದು ಎಫ್ ಎಂ ರೈನ್ಬೋ ಕನ್ನಡ, ಕಾಮನ್ ಬ್ಲೂ, ಕನಸಿನ ಲೋಕದಲ್ಲಿ ಸಾಕ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೀತಿಯ ಈ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸುವಂತಹ ಸಮಯ ಇದು. ಶಾಂತಾಚಾರ್ಯರಿಗೆ ಧನ್ಯವಾದಗಳು, ಹಾಗೆ ಸಂದೇಶವನ್ನು ಕಳಿಸ್ತಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಂಬರ್ ಎಂಡಿಂಗ್ 579 ಸಂದೇಶ, ಇಸ್ಮೈಲ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಧನ್ಯವಾದಗಳು. ಹಾಗೆ ಚಿದಾನಂದ ಅವರು ಅವರ ಸಂದೇಶವನ್ನು ಕಳಿಸಿದ್ದಾರೆ, ತಂಪಾದ ಸಮಯದಲ್ಲಿ ಅದ್ಭುತವಾದಂತಹ ಹಾಡುಗಳು ಅಂತ ಹೇಳಿ ಶ್ರೀನಾಥ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧರ್ಮಣ್ಣ ಅವರಿಂದ ಸಂದೇಶ ಬಂದಿದೆ, ನಿಮ್ಮೆಲ್ಲರ ಸಂದೇಶಕ್ಕೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ. ಒಂದು ಅಪರೂಪದ ಕಾವ್ಯ, ಅದ್ಭುತವಾದ ಈ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯರವರ ಧ್ವನಿಯಲ್ಲಿ ಶ್ರೀಗಂಧ ಚಿತ್ರದಿಂದ ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಮಂಜುಳಾ ಗುರುರಾಜರು ಕೂಡ ಹಾಡಿಗೆ ಧನಿಯಾಗಿದ್ದರು. ಹಂಸಲೇಖಾರವರ ಸಾಹಿತ್ಯ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಇನ್ನೀಗ ಮತ್ತೊಮ್ಮೆ ಎಸ್ ಪಿ ಬಿರವರ ಧ್ವನಿಯಲ್ಲಿ ಚಿತ್ರರು ಕೂಡ ಜೊತೆಯಾಗಿದ್ದಾರೆ. ಉಲ್ಟಾ ಪಲ್ಟಾ ಚಿತ್ರದ ಸೂಪರ್ ಹಿಟ್ ಗೀತೆ ನೀ ಬರುವ ದಾರಿಯಲ್ಲಿ ಗೀತೆ ನಿಮ್ಮೆಲ್ಲರಿಗಾಗಿ ಕನ್ನಡ ಕಾಮನಬಿಲ್ಲಿನಲ್ಲಿ ಇದೀಗ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. 10:32 ಅದ್ಭುತವಾದ ಕನಸಿನ ಲೋಕದಲ್ಲಿ ಪಯಣಿಸ್ತಾ ಇದ್ದೀವಿ. ಕನಸಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕಿಶನ್ ರೋಷನ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬಸವರಾಜ್ ಅವರಿಂದ ಸಂದೇಶ. ಅನ್ನಪೂರ್ಣರವರು ಕೂಡ ಕನಸಿನ ಲೋಕದ ಹಾಡುಗಳು ಅತ್ಯಂತ ಖುಷಿಯನ್ನು ನೀಡ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಡುಗಳ ಆಯ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸ್ಮಿತಾರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಪ್ರಭಾಕರ್ ಅಯ್ಯರ್ ಅವರಿಂದ ಸಂದೇಶ. ಎಂದಿನ ಹಾಡುಗಳು ಅದ್ಭುತವಾಗಿದೆ ಅಂತ ಇದ್ದಾರೆ. ಮುಂದೆ ಇದೀಗ ಮುಂದುವರಿಯೋಣ. ಮೂಡಿ ಬರ್ತಾ ಇದೆ ರಾಜೇಶ್ ಕೃಷ್ಣನ್ ರವರ ಧ್ವನಿಯಲ್ಲಿ ಮಿಂಚು ಹುಳು.

0: ಆ ಮಿಂಚು ಹುಳದ ಬೆಳಕಿಗೆ ನಾನು ಕರ್ಪೂರದ ಗೊಂಬೆ ತರ ಕರು ಹೋದ್ರೂ ಪರವಾಗಿಲ್ಲ, ಯಾಕಂದ್ರೆ ಕರ್ಪೂರ ದೇವ್ರ ಮುಂದೆ ಆರ್ತಿಯಾಗಿ ಹ್ಯಾಂಗ್ ಕರ್ಗೋಗುತ್ತೋ ಹಾಗೆ ನಾನು ಕರ್ಗಿ ನಿನ್ ಮುಂದೆ ಆರ್ತಿ ಆಗ್ತೀನಿ.
1: ಏ ರಾಜಿ, ಈ ಗಾಳಿ ಜೋರಾಗಿ ಬೀಸಿದ್ರೆ ಗಂಧದ ಗೊಂಬೆ ಆಗಿರೋ ನೀನು ಎಲ್ಲಿ ಸೌದೋಗ್ತೀಯೋ ಅಂತ ಭಯ ಆಗ್ತಿದೆ. ಸಕ್ಕರೆ ಬೊಂಬೆ ತರ ಇರೋ ನಿನ್ನ ಈ ಇರುವೆಗಳು ಎಲ್ಲಿ ಮುಚ್ಚಿ ತಿಂದಾಕುತ್ತೋ.

0: ನಾನ್ ಕಲ್ಲಿಡ್ವಿ ಬಿದ್ದು ಒಡೆದೋದ್ರು ನಾನಿರೋದು ನಿನ್ ಹೃದಯದೊಳಗೆ ಅಲ್ವಾ? ಅಲ್ಲಿ ಸಾವಿರ ಚೂರಾಗಿ ಒಂದೊಂದು ಚೂರಲ್ಲೂ ಪ್ರೀತಿಯ ಪ್ರತಿಬಿಂಬ ಆಗಿ ನಿನ್ ಕಾಣಿಸ್ತಾನೆ ಇರ್ತೀನಿ.
1: ರಾಜಿ, ನೀನ್ ಸ್ವರ್ಗ ಅನ್ನೋ ತವ್ರ ಮನೆಯಿಂದ ಹಿಡಿದು ಭೂಮಿಗೆ ಬಂದೆ ಅಂತ ಆ ಮೂಡುಗಳು ಕಣ್ಣೀರ್ ಹಾಕಿದ್ರೆ ಮಣ್ಣಿನ ಗೊಂಬೆ ಆಗಿರೋ ನೀನು ಎಲ್ಲಿ ಕರ್ಗ ಹೋಗ್ತೀಯೋ ಅಂತ ನನಗೆ ಭಯ ಆಗ್ತಿದೆ. ಆ ರವಿ ಮೇಲ್ ಬಂದು ನಿನ್ ಸೌಂದರ್ಯ ನೋಡಿದ್ರೆ ಮಂಜಿನ ಗೊಂಬೆ ಆಗಿರೋ ನೀನು ಎಲ್ಲಿ ಮಾಯವಾಗಿ ಹೋಗ್ತೀಯೋ ಅಂತ ನನಗೆ ತೆಗೆದಾಗ್ತಿದೆ.

ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಕನಸಿನ ಲೋಕದ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಈ ಹೊತ್ತು ಇನ್ನೀಗ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯರ ಧ್ವನಿಯಲ್ಲಿ ಸೇವಂತಿಯೇ ಸೇವಂತಿಯೇ ಹಾಡು, ಸೂರ್ಯವಂಶ ಚಿತ್ರದ ಸೂಪರ್ ಹಿಟ್ ಗೀತೆ. ಚಿತ್ರರವರು ಕೂಡ ಹಾಡಿಗೆ ಧ್ವನಿಯಾಗಿದ್ದಾರೆ ಎಸ್ ನಾರಾಯಣರವರ ಸಾಹಿತ್ಯದಲ್ಲಿ. ಇದೀಗ ನಿಮ್ಮೆಲ್ಲರಿಗಾಗಿ ಕನ್ನಡ ಕಾಮನಬಿಲ್ಲಿನಲ್ಲಿ.

ಕನಸಿನ ಮಾಯಾಲೋಕದಲ್ಲಿ ತಿಳ್ತಾ ಇದ್ವಿ. ಮಾಯಾಲೋಕದಿಂದ ಹಿಂದೆ ಬರುವಂತಹ ಸಮಯ, ಹಿಂದೆ ಸರಿಯುವಂತಹ ಸಮಯ, ಸಮಯ 10:51 ಆಗಿದೆ. ಪ್ರತಿದಿನ ರಾತ್ರಿ ಇದೇ ರೀತಿಯ ಅದ್ಭುತವಾದ ಹಾಡುಗಳನ್ನು ಮಾಯಾಲೋಕದಲ್ಲಿ, ಈ ಕನಸಿನ ಲೋಕದಲ್ಲಿ ನೀವು ಸದಾಕಾಲ ಕೇಳಬಹುದು 10:00-11:00. ಇವತ್ತಿನ ನಮ್ಮ ಈ ಪಯಣವನ್ನು ಕೊನೆ ಮಾಡೋಣ. ಇಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ಚಿ ಪ್ರವೀಣ್ ಜೋಯ್. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೇ ಇರಿ ಕನ್ನಡ ಕಾಮನವಿಲ್ಲವು FM Rainbow.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ

0: ನಾಗು ಎದೆಯ ತೆರೆಯ ನೆನಪುಗಳಿಗೆ
1: ಸಣ್ಣ ತೆರೆಯ ಧಾರಾವಾಹಿ ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.